107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM. Radio Sarang, 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಈಗ ನಾವು ಕತೆ, ಬುದ್ಧನ ಕತೆ ಮುಂದುವರಿಸೋದಾದ್ರೆ, ಬುದ್ಧ ರಾಜಗೃಹದಲ್ಲಿದ್ನಲ್ಲ, ಆಗ ಇಲ್ಲಿ ಕಪಿಲ ವಸ್ತುವಿನ ಒಬ್ಬ ಮನುಷ್ಯ ಉದಾಯಿ ಅನ್ನೋ ಹುಡುಗ ಸಿದ್ಧಾರ್ಥನಾಗಿದ್ದಾಗ ನೋಡಿದವನು, ಅಲ್ಲಿ ಹೋಗಿದ್ದಾನೆ ಬುದ್ಧ ಆಗಿದ್ದಾನೆ, ಏನು ಜನಮನ್ನಣೆ, ಅವನಿಗೆ ಎಷ್ಟು ಖುಷಿ ಆಗ್ತದೆ, ಅಯ್ಯೋ ನಾನು ಜೊತೆಗಿದ್ದಂತ ಅವನು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ ಹೋಗಿ ನಮಸ್ಕಾರ ಮಾಡಿ, ನಾನು ಗೊತ್ತಾಯ್ತು, ಗುರುತು ಹಿಡಿದ ಬುದ್ಧ ಉದಾಯಿ ಹೌದಲ್ಲ ಅಂತ. ವಾಪಸ್ ಬಂದು ಶುದ್ಧೋಧನಿಗೆ ಹೇಳ್ತಾನೆ, ನಿನ್ನ ಮಗ ಬುದ್ಧ ಆಗ್ಬಿಟ್ಟಿದ್ದಾನೆ, ದೊಡ್ಡವನಾಗಿದ್ದಾನೆ, ಜಗತ್ತೇ ಮನ್ನಣೆ ಕೊಡ್ತಾ ಇದೆ ಅವನಿಗೆ ಅಂತ. ಹೌದಾ, ನನ್ನ ಮಗ ಬುದ್ಧ ಆದ್ನ, ಹಾಗಾದ್ರೆ ಕರೆಸೋ ಒಂದ್ಸಲ ಇಲ್ಲಿ, ನೋಡೇ ಇಲ್ಲ 10 ವರ್ಷ ಆಯ್ತು ಅವ್ನು ನೋಡಿಲ್ಲ ಹುಡುಗನ. ಮತ್ತೆ ಉದಾಯಿ ಬಂದು ಹೇಳ್ತಾನೆ, ಶುದ್ಧೋಧನ ಕರೀತಾರೆ, ಕಪಿಲ ವಸ್ತು ಬರಬೇಕಂತೆ ನೀವು ಅಂತ. ಆಯ್ತು ಬರ್ತೀನಿ, ಚಾತುರ್ಮಾಸ್ಯ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲ ಅನ್ನಲ್ಲ, ಚಾತುರ್ಯಮಾಸ್ಯ ಮುಗಿದ ತಕ್ಷಣ ಭಿಕ್ಷು ಸಂಘದೊಡನೆ ಬುದ್ಧ ಕಪಿಲ ವಸ್ತುವಿಗೆ ಬರ್ತಾನೆ. 10 ವರ್ಷದ ನಂತರ ತಾನು ಊರಿಗೆ ಬಂದಿದ್ದಾನೆ. ತಮ್ಮ ಮನಸ್ಸು ನೋಡ್ಕೊಳ್ಳಿ, ಬುದ್ಧ ಹೇಗಿರಬೇಕು ಅಂತ ಅನಿಸುತ್ತೆ. ನಾವು ಯಾವುದಾದ್ರೂ ಹಳ್ಳಿಯಲ್ಲಿ ಕಲ್ತಿದ್ದಿದ್ರೆ, 10 ವರ್ಷದ ಮೇಲೆ ಹಳ್ಳಿಗೆ ಹೋದಾಗ ಕಣ್ಣು ಅರಳಿಸಿ ನೋಡ್ತೀವಿ ನಾವು, ಇದೇ ನಮ್ಮ ಶಾಲೆ, ಇಲ್ಲೇ ಆಡ್ತಿದ್ವಿ ನಾನು, ಇದೇ ಬಾವಿಯಲ್ಲಿ ಈಜ್ತಾ ಇದ್ದೆ ನಾನು ಅಂತೆಲ್ಲ ಪ್ರತಿಯೊಂದು ನೆನೆಸ್ಕೊಳ್ಳಲ್ವಾ? ಹೇಗೆ ಹಳೆ ನೆನಪುಗಳು ಉಕ್ಕಿ ಬರ್ತಾವೆ, ಹಾಗೆ ಬುದ್ಧನಿಗೂ ಆಗಿದ್ದಿರಬೇಕಲ್ಲ ಅಂತ ಅನಿಸ್ತು ನನಗೆ. ಬೇಸಿಕಲಿ ಅದು ಮನುಷ್ಯ ದೇಹದಲ್ಲಿದ್ದಂಥ ಒಂದು ಚೈತನ್ಯ. ಹೋಗ್ತಾನೆ ಭಿಕ್ಷುಗಳ ಜೊತೆ ಹೋಗಿ ಶುದ್ಧೋಧನ ಇವ್ರ ವಸತಿಗೆ ಅಂಥೇಳಿ ನೆಗ್ರೋಧವನ ಅಂದರೆ ಆಲದ ಮರ ಇರುವಂಥ ದೊಡ್ಡ ತೋಟ, ಆ ತೋಟದಲ್ಲಿ ವ್ಯವಸ್ಥೆ ಮಾಡಿದ್ದಾನೆ, ಶಿಷ್ಯರಿಗೆಲ್ಲ ಇರ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾನೆ. ಅವನ ಮನಸ್ಸಿನಲ್ಲಿ ಏನು ಭಾವನೆಗಳಿತ್ತು ಅಂತ ಶುದ್ಧೋಧನನ ಮನಸ್ಸಲ್ಲಿ ಕುತೂಹಲ, ಸಿಟ್ಟು, ಪ್ರೀತಿ, ಆತಂಕ, ನಾರು ಸೇರಿತ್ತಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಮಾತಿದು. ಕುತೂಹಲ, ಸಿಟ್ಟು, ಪ್ರೀತಿ ಮತ್ತು ಆತಂಕ, ಇವುಗಳ ಹುಚ್ಚು ಪ್ರವಾಹ ಶುದ್ಧೋಧನನ ಮನಸ್ಸಲ್ಲಿತ್ತು ಅಂತ. ಕುತೂಹಲ ಯಾಕೆ, 10 ವರ್ಷ ನೋಡಿಲ್ಲ, ಸನ್ಯಾಸಿ ಆಗ್ಬಿಟ್ಟಿದ್ದಾನೆ, ಹ್ಯಾಕೆ ಕಾಣಿಸ್ತಾನೋ, ಅವನು ಬದುಕು ಹೆಂಗಿದೆಯೋ ಗೊತ್ತಿಲ್ಲ, ನಮ್ಮ ಜೊತೆಗಿದ್ದ ಹುಡುಗನ ಹಂಗಿದ್ದ, ಈಗ ಚೇಂಜ್ ಆಗಿದ್ದಾನೆ, ಬದಲಾಯಿಸಿದ್ದಾನೆ ಅವನು, ಅವನು ಹೇಗಿದ್ದಾನು ಅಂತ ಕುತೂಹಲ. ಸಿಟ್ಟು, ಹೇಳದೆ ಕೇಳಿದೆ ರಾತ್ರಿ ಹೋಗ್ಬಿಟ್ಟ, ಯಾರಿಗೂ ಹೇಳದೆ ಹೋದ, ಎಷ್ಟು ನೋವು ಕೊಟ್ಟಿದ್ದಾನೆ ಗೊತ್ತಾ ನನಗೆ, ಅವನ ಹೆಂಡತಿಗೆ ಎಷ್ಟು ನೋವು ಕೊಟ್ಟಿದ್ದಾನೆ ಅಂತ ಒದ್ದಾಡದಿರ್ಬೇಕಲ್ಲ, ಆ ಸಿಟ್ಟು ಅಂತ ಒಳಗಡೆ ಕೂತ್ಕೊಂಡಿದೆ. ಪ್ರೀತಿ, ಏನಾದರೂ ಮಗ 10 ವರ್ಷಕ್ಕೆ ಬಂದಿದ್ದಾನೆ, ಅವನು ನೋಡಬೇಕು, ಅವನು ಮುಟ್ಟಬೇಕು, ಅವನ ಹತ್ರ ಮಾತಾಡಬೇಕು ಅನ್ನುವಂಥ ಒಂದು ಪ್ರೀತಿ ಉಕ್ಕುತ್ತಾ ಇದೆ. ಅದ್ರ ಜೊತೆಗೆ ಆತಂಕ ಬೇರೆ. ಆತಂಕ ಯಾಕೆ, ಸನ್ಯಾಸಿ ಆಗಿದ್ದಾನೆ, ಅವನು ಮಾತಾಡಿಸೋದು ಹೇಗೋ ಏನೋ, ಅವನು ಸನ್ಯಾಸಿಗಿನ ವ್ಯವಹಾರಗಳು ಹೇಗಿರ್ತದೆ, ನಮಸ್ಕಾರ ಮಾಡಬೇಕೋ ಏನೋ, ನಾನು ಮಾಡಬೇಕಾದ್ರೆ ಅವನ ಪದ್ಧತಿ ಏನೋ, ಅವನು ಇರೋ ರೀತಿ ರಿವಾಜುಗಳೇನೋ ಅಂತ ಆತಂಕ ಬೇರೆ, ಅದು ಸರಿ ಆಗ್ತದ ಅಂತ ಹೇಳಿ ಇದೆಲ್ಲರ ನಡುವೆ ಬುದ್ಧ ಬಂದು ವನದಲ್ಲಿ ಇಳ್ಕೊಂಡಂತೆ. ಸ್ನಾನ ಎಲ್ಲ ಮಾಡಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಕಪಿಲ ವಸ್ತುವಿನ ನಗರಗಳಲ್ಲಿ ಹೋದ.

0: Radio Saran 107.8 FM.
1: ಸುದ್ದಿ ಶುದ್ಧೋಧನ ನನಗೆ ಮುಡ್ತು, ನಿನ್ನ ಮಗ ಬುದ್ಧ ಭಿಕ್ಷಾಪಾತ್ರೆ ಹಿಡ್ಕೊಂಡು ಮನೆ ಮನೆಗೆ ಹೋಗ್ತಾ ಇದ್ದಾನೆ ಅಂತ. ಒಂದು ಕ್ಷಣ ವಿಚಾರ ಮಾಡಿ, ಶುದ್ಧೋಧನ ರಾಜ ಆಗಿದ್ದವನು, ಎಷ್ಟಿದ್ರು ರಾಜಸ್ವ ಗುಣ ಇದ್ದೇ ಇರ್ತದೆ. ಅವನೊಂದು ನನ್ನ ಮಗ ಭಿಕ್ಷೆ ಬಿಡ್ಬೇಕಾ, ವಯಸ್ಸಾಗಿದೆ, ಸಿಟ್ಟು ಬಂದಿದೆ, ದಡ ದಡ ದಡ ಹೋದ. ಬುದ್ಧ ಅಂತ ನೆನಪಾಗ ಮರೆತೋಗಿದೆ ಆತನಿಗೆ. ಹೋಗಿ ಬೈದ, ಸಿದ್ಧಾರ್ಥ ಹೀಗೆ ನಮ್ಮ ವಂಶವನ್ನು ಆಚೆಗೇಡು ಮಾಡ್ತಾ ಇದೆಯಾ ನೀನು? ನಿನಗೆ ನಿನ್ನ ಕಡೆಯವರಿಗೆ ಊಟ ಹಾಕೋ ಶಕ್ತಿ ನನಗಿಲ್ವಾ? ನಮ್ಮ ಶಾಕ್ಯರ ವಂಶದಲ್ಲಿ ಯಾರು ಭಿಕ್ಷೆ ಬಿಡಿದ್ರೋ ಸಿದ್ಧಾರ್ಥ, ಸಿದ್ಧಾರ್ಥ ಅಂತೇನೆ ಅಂತ ಇದ್ದ. ಅಂದ ತಕ್ಷಣ ಬುದ್ಧ ಏನೂ ಆಗಲಿಲ್ಲ, ಅದಕ್ಕೆ ಬುದ್ಧತ್ವ ಅಂತ ಅನ್ನೋದು. ನಕ್ಕು ಬಿಟ್ಟು ಹೇಳಿದ್ದಂತೆ, ನನಗೆಲ್ಲಿ ವಂಶ ಮಹಾರಾಜ ಅಂದ, ನನಗೆ ವಂಶ ಎಲ್ಲಿದೆ? ಯಾವತ್ತು ಮನೆಯಿಂದ ಹೊರಗಾಗಿ ಮನೆ ಇಲ್ಲದವನಾಗಿಬಿಟ್ನೋ ನನಗೆ ಮನೆ ಎಲ್ಲಿದೆ ಈಗ? ವಂಶದಲ್ಲಿ ಅಂದರೆ ನನ್ನ ಬುದ್ಧ ಪರಂಪರೆಯಲ್ಲಿ ಬಂದವರೆಲ್ಲ ಭಿಕ್ಷೆ ಬೇಡ್ಕೊಂಡೇ ಬಂದವರಲ್ಲ, ಆದ್ದರಿಂದ ನನ್ನ ವಂಶಕ್ಕೆ ಸರಿಯಾದ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ. ಅವನು ಗೊತ್ತಾಯ್ತು, ನಾನು ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟೆ ಅಂತ ಶುದ್ಧೋಧನಿಗೆ ಅನ್ನಿಸ್ತು. ನಂತರ ಸ್ವಲ್ಪ ಸಂಯಮ ತಗೊಂಡು ಹೇಳಿದ್ದಂತೆ, ಮಾರಯ್ಯ ಆಯ್ತಪ್ಪ, ಇನ್ಮೇಲಾದರೂ ಭಿಕ್ಷೆ ಬೇಡಬೇಡ. ನಿಮ್ಗೆ ಅಲ್ಲಿ ನಗ್ರೋದ ವನದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಇರೋ ಅಷ್ಟು ದಿವಸ ನೀವು ನಿಮ್ಮ ಪರಿವಾರದವರು ಎಲ್ಲರೂ ಭಿಕ್ಷೆ ನಮ್ಮಲ್ಲಿ ಆಗಲಿ ಅಂತ ಬೇಡ್ಕೊಂಡ. ಬುದ್ಧ ಆಗಲಿ ಅಂದ. ಮಧ್ಯಾಹ್ನ, ಇದು ಬಹಳ ನನಗೆ ಅತ್ಯಂತ ಪ್ರಿಯವಾದ ಸಂದರ್ಭ ಇಡೀ ಬುದ್ಧನ ಜೀವನದಲ್ಲಿ ನನಗನ್ಸುತ್ತೆ. ಮಧ್ಯಾಹ್ನ ಅರಮನೆ ಕರ್ಕೊಂಬಂದರು. ಎಷ್ಟು ತಮಾಷೆ ನೋಡಿ, ತಾನೇ ಹುಟ್ಟಿ ಬೆಳೆದಂಥ ಅರಮನೆಯಲ್ಲಿ ಯಾರೋ ಬಂದು ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಅನ್ಬೇಕು. ಅಲ್ಲಿ ಕೂತ್ಕೊಂಡ ಬುದ್ಧ. ಎಲ್ಲರೂ ಬಂದರು, ಶುದ್ಧೋಧನ ಬಂದ, ಗೌತಮಿ ಬಂದರು, ನಂದ, ಆನಂದ, ಅನಿರುದ್ಧ, ಮಹಾನಾಮ, ಇವರೆಲ್ಲ ಬಂಧುಗಳೆಲ್ಲ ಬಂದರು. ಬುದ್ಧ ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ರು. ಬುದ್ಧ ಕೇಳಿದ ಪ್ರಶ್ನೆ ಚೆನ್ನಾಗಿತ್ತು. ಅವಾಗ ಇನ್ನೊಬ್ರು ಬರಲಿಲ್ಲಲ್ಲ ಅಂದ. ಯಾರು ಭಗವಾನ್ ಅಂತ ಶುದ್ಧೋಧನ ಕೇಳಿದ. ಯಶೋಧರ ಯಾಕೆ ಬರಲಿಲ್ಲ ಅಂದ. ಇದು ಇವರಿಗೆ ಆಶ್ಚರ್ಯ ಅನಿಸ್ಬಿಡ್ತು. ಆತ ಬಂದಾಗ ಆಕೆ ನೋಡ್ಲಿಕ್ಕಿಲ್ಲ ಅಂತ ಕೋಣೆಯಲ್ಲಿ ಕೂತ್ಕೊಂಡಿದ್ದಾಳಕೆ. ಎರಡು ಕಾರಣಕ್ಕೆ, ಒಂದು ಅವನು ನೋಡಬಹುದೋ ಇಲ್ವೋ, ಸನ್ಯಾಸಿ ಅವನು, ಆ ವೃತ್ತಿಗಳು ನಿಯಮಗಳು ಏನಿರ್ತಾವೋ ಗೊತ್ತಿಲ್ಲ, ಆತ ನಾನು ನೋಡೋಕೆ ಇಷ್ಟಪಡ್ತಾನೋ ಇಲ್ಲೋ ಗೊತ್ತಿಲ್ಲ, ಇವರೆಲ್ಲ ಆತಂಕದಲ್ಲಿದ್ದಾರೆ, ಸನ್ಯಾಸಿ ಆದವನು ಹೆಂಡತಿ ಮುಖ ನೋಡಬಹುದಾ ಅಂತ. ಈಗ ಅವನೇ ಕೇಳ್ತಾನೆ, ಯಶೋಧರ ಯಾಕೆ ಬರಲಿಲ್ಲ ಅಂತ. ಆಗ ಶುದ್ಧೋಧನಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಗೌತಮಿ ಹೇಳ್ತಾಳೆ, ಏನು ಹೇಳಪ್ಪ, ಆಕೆಗೆ ಸಂಕೋಚ ಇದೆಯೋ, ಸಂಕಟ ಇದೆಯೋ, ಏನಂತ ಹೇಳಿ ಅಂತ. ತಕ್ಷಣ ಬುದ್ಧ ಹೇಳಿದ, ಅವಳ ದುಃಖ ನನಗೆ ಅರ್ಥ ಆಗ್ತದೆ, ನಾನೇ ಹೋಗಿ ಆಕೆನ ಕಾಣ್ತೇನೆ. ತಾನೇ ಹೋಗ್ತಾನೆ, ಜೊತೆಗೆ ಶಾರಿಪುತ್ರ, ಮೌದ್ಗಲ್ಯಾಯನ ಎಲ್ಲರನ್ನೂ ಕರ್ಕೊಂಡು ಒಳಗೆ ಹೋಗ್ತಾನೆ.

0: Sarang 107.8 FM.
1: ಆ ಕೋಣೆಯೊಳಗೆ ಹೋದಾಗ ಆಕೆಗೆ ಮನಸ್ಸಲ್ಲಿ ದುಗುಡ ಇದೆ, ಆತ ನನ್ನ ಕರೀತಾನೆ ಹೋಗ್ಬೇಕು ಅಂತ. ತಾವು ಕಲ್ಪಿಸ್ಕೊಳ್ಳಿ, ಮನೆ ತುಂಬಾ ದೊಡ್ಡವರು ಯಾರು ಬಂದ್ರೆ ಕರೀತಾರೆ ಅಂದಾಗ ಎದೆ ಡವಡವ ಅಂತ ಇರುತ್ತೆ. ತನ್ನ ಜೊತೆಗೆ 13 ವರ್ಷ ಬದುಕಿದಂತ ಗಂಡ, ಈಗ 10 ವರ್ಷದಿಂದ ನೋಡಿಲ್ಲ ಆತನ, ಹೇಗಿದ್ದಾನೋ ಗೊತ್ತಿಲ್ಲ. ನನ್ನ ಮ್ಯಾಲ ಕೋಪ ಇದೆಯೋ ಪ್ರೀತಿ ಇದೆಯೋ ತೋರ್ಸೋಕೆ ಆಗತ್ತಾ ಸನ್ಯಾಸಿಗೆ? ಎಲ್ಲ ದಗ್ಮದಲ್ಲೇ ಕೂತ್ಕೊಂಡಿದ್ದಾಳೆ ಗಾಬರಿ ಆಗಕ್ಕೆ. ಅವನೇ ಬಂದ ತಕ್ಷಣ ಆನಂದ ಓಡ್ ಬರ್ತಾನೆ ಮುಂದೆ. ಅತ್ತೆ ಅತ್ತಿಗೆ ಅನ್ನೋದಕ್ಕೆ ಅತ್ತೆ ಅಂತ. ಅತ್ತೆ ಅಣ್ಣ ಬಂದರು, ಅಣ್ಣ ಅಂದ್ರೆ ಹಿರಿಯ ಬಂದ್ರ ಬುದ್ಧ ಬಂದ ಅಂತ. ಆಕೆಗೆ ಏನು ಮಾಡಿದಕ್ಕಲ್ಲ, ಪಲ್ಲಂಗನಲ್ಲಿ ಕೂತಿರ್ತಾಳೆ, ದಿಗ್ನೆ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಒಂದು ಕ್ಷಣ ಬುದ್ಧನ ಮುಖ ನೋಡ್ತಾಳೆ. ಈಗ ನಾವು ಅದನ್ನು ಗಮನಿಸ್ಕೋಬೇಕು ಸ್ವಾಮಿ, ಆ ಭಾವನೆ ಆ ಕಾಲಕ್ಕೆ ನಿಂತ್ಕೋಬೇಕು ನಾವು ಹೋಗಿ ಅಂದರೆ ಗೊತ್ತಾಗುತ್ತೆ ಯಶೋಧರೆ ಮನಸ್ಸಲ್ಲಿ ಏನಾಗಿರಬೇಕು ಅಂತ. ಅವನ ಮುಖವನ್ನು ದಿಟ್ಟಿಸಿ ನೋಡ್ತಾಳೆ, ಹಿಂದಿನ ಹಳೆಯ ಮಧುರ ನೆನಪುಗಳೆಲ್ಲ ಒಂದ್ಸಲ ಕೊಚ್ಕೊಂಡು ಬಂದ್ಬಿಡ್ತಾವೆ ಮನಸ್ಸಲ್ಲಿ. ದುಃಖ ಉಮ್ಮಳಿಸಿ ಬಂದು ಓಡಿ ಬಂದು ಬುದ್ಧನ ಕಾಲ್ ಮೇಲೆ ಬಿದ್ದು ಅಳೋಕೆ ಶುರು ಮಾಡ್ತಾಳೆ. ಬುದ್ಧ ಹಾಗೆ ನಿಂತಿದ್ದಾನೆ, ಏನು ಮಾತಾಡಲಿಲ್ಲ. ಆಕೆ ಸಾವರಿಸಿ ಎದ್ದು ನಿಂತ್ಕೋತಾಳೆ, ಸ್ವಲ್ಪ ಮನಸ್ಸನ್ನು ಹತ್ತೊಳಿ ತಗೋತಾಳೆ. ನಂತರ ಕೇಳ್ತಾಳೆ, ಎಂಥ ಚಂದ ಪ್ರಶ್ನೆ ಸ್ವಾಮಿ, ನಿಮ್ಮಲ್ಲೇ ಪ್ರಾಣ ಇರಿಸ್ಕೊಂಡದ್ದಂಥ ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾದರೂ ಹೇಗೆ ಬಂತು? ನಾ ಏನು ಅಪರಾಧ ಮಾಡಿದ್ದೆ? ಯಾವ ನನ್ನ ತಪ್ಪಿಗೆ ಶಿಕ್ಷೆ ಕೊಟ್ರಿ? ನೀವೇ ನನ್ನ ಸರ್ವಸ್ವ ಅಂತ ನಂಬ್ಕೊಂಡದ್ದವನ್ನ ಹೀಗೆ ಬಿಟ್ಟು ಹೋಗ್ಬೋದಾ? ಗಂಡನೇ ದೂರ ಆದ್ಮೇಲೆ ನನ್ನನ್ನು ಅನಾಥಳನ್ನಾಗಿ ಮಾಡಿ ಮಗನನ್ನು ತಬ್ಬಲಿ ಮಾಡಿ ಹೋಗ್ಲಿಲ್ವಾ ನೀವು? ನಮ್ಗೆ ಯಾರು ದಿಕ್ಕೀಗ? ಇಷ್ಟು ವರ್ಷ ನಿಮಗೋಸ್ಕರ ದಾರಿ ಕಾದು ನಿಟ್ಟು ಸರಿ ಬಿಟ್ಟದ್ದಕ್ಕೆ ಏನು ಫಲ ಅಂತ ಒಂದು ಸಲ ಆ ಒಳಗಿಂದ ಇರುತ್ತಲ್ಲ ರೋಷ ಎಲ್ಲ ಕಿತ್ಕೊಂಬಂದ್ಬಿಡ್ತು ಹೊರಗಡೆ. ನನ್ನ ಸಂಕಟ ನಿಮ್ಗೆ ಅರ್ಥ ಆಗ್ತದ? ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾಳೆ. ಬುದ್ಧ ಯಾವ ಉತ್ತರನೂ ಕೊಡಲಿಲ್ಲ, ಹಾಗೆ ನಿಂತ್ಕೊಂಡ. ಆಕೆನ ಒಪ್ಪಿಸ್ಬೇಕಲ್ಲ, ಹೇಳಿ ಯಾಕೆ ಹಿಂಗೆ ಮಾಡಿದ್ರಿ? ನಿಮ್ಮ ಸಹಧರ್ಮಚಾರಿಯಾದಂಥ ನಾನು, ನಿಮ್ಮ ಧರ್ಮಗಳಲ್ಲಿ ಸಹಚಾರಿಣಿಯಾದಂಥ ನಾನು, ನನ್ನ ಮೇಲೆ ನಂಬಿಕೆ ಇರಲಿಲ್ವಾ ನಿಮಗೆ? ಸಂಸಾರದಲ್ಲಿ ಜೊತೆಗಿದ್ದವಳು ಸನ್ಯಾಸದಲ್ಲಿ ನಿಮ್ಮ ಜೊತೆಗಿರ್ತೀನಿ ಅಂತ ನಂಬಿಕೆ ಬರಲಿಲ್ವಾ? ನಂಬಿಕೆನಿಲ್ವಾ ಹೆಂಡತಿ ಮೇಲೆ ಅಂತ ಕೇಳ್ತಾನೆ. ಆಕೆ ಹೋ ಅಂತ ಅಳ್ತಾ ಇರ್ತಾಳಿನ. ಆಗ ಅವನ ಮನಸ್ಸಲ್ಲಿ ಕರುಣೆ ಉಕ್ಕಿ ಬರ್ತದೆ, ಕರುಣಾಸಾಗರ ಅವನು ಹೇಗಿದ್ರು, ಕರುಣೆ ಉಕ್ಕಿ ಬಂತು. ಆದರೆ ಕರುಣೆಯಿಂದ ಮಾತಾಡಿದಾಗ ಆಕೆ ಮನಸ್ಸಲ್ಲಿ ಮತ್ತೆ ಮೋಹದ ತರಂಗಗಳು ಎದ್ದಾವೋ ಅಂತ ಭಯ. ಅವನು ಮಾತಾಡೋದು ಎಷ್ಟು ಚಂದ ಹೇಳ್ತಾನೆ, ಯಶೋಧರೆ ಹತ್ತು ಬಿಡು, ಚೆನ್ನಾಗಿ ಹತ್ತು ಬಿಡು, ನಿನ್ನ ದುಃಖದ ಗಟ್ಟಿ ಕರಗಿ ಕಂಬನಿಯಾಗಿ ಹರಿದು ಹೋಗ್ಲಿ ಹೊರಗೆ, ಕಣ್ಣೀರು ಬರದಾಗಲಿ. ಇನ್ನು ಮುಂದೆ ಈ ವಿಷಯಕ್ಕೋಸ್ಕರ ನಿನ್ನ ಕಣ್ಣಲ್ಲಿ ನೀರು ಬರದ ಹಾಗಾಗಲಿ ಅಂತ ಮಾತು ಹೇಳ್ತಾನೆ. ಅಷ್ಟೊತ್ತಿಗೆ ಗೌತಮಿ ಬಂದು ಬುದ್ಧನ ಹೇಳ್ತಾಳೆ, ಪತಿ ಮನೆ ಬಿಟ್ಟು ಹೋದ ಮೇಲೆ ಒಂದು ದಿವಸ ಕೂಡ ಆಕೆ ನೆಮ್ಮದಿ ಅಂದ ಇಲ್ಲಪ್ಪ, ಹೊಟ್ಟೆ ತುಂಬ ಊಟ ಮಾಡಲಿಲ್ಲ, ಕಣ್ಣು ತುಂಬ ನಿದ್ರಾ ಮಾಡಲಿಲ್ಲ. ಆಕೆ ಬಟ್ಟೆ ನೋಡು, ನೀ ಹೋದ ಮರುದಿವಸದಿಂದ ಸನ್ಯಾಸಿ ಹಂಗೆ ಇದ್ದಾಳೆ ಆಕೆ. ಇದು ನಮಗೆ ರಾಮಾಯಣದ ಊರ್ಮಿಳೆ ನೆನಪಾಗತ್ತಲ್ಲ, ರಾಮನ ಜೊತೆಗೆ ಸೀತೆ ಇದ್ಲು, ಲಕ್ಷ್ಮಣ ಅಲ್ಲಿದ್ದಾನೆ, ಅರಮನೆಯಲ್ಲಿದ್ದಂಥ ಊರ್ಮಿಳೆ ಸನ್ಯಾಸದಲ್ಲಿದ್ದಾಗೆ ಬದುಕಿದ್ಲಾಕೆ 14 ವರ್ಷ, ಹಾಗೆ ಈಕೆ ಬದುಕಿದ್ದಾಳೆ. ಅದಕ್ಕೆ ಸುಧೋದನ ಹೇಳ್ತಾನೆ, ಮಗನಿಗಾಗಿ ದುಃಖ ಪಡಬೇಕೋ, ಸೊಸೆಯ ಸಂಕಟಕ್ಕಾಗಿ ದುಃಖ ಪಡಬೇಕೋ, ತಿಳಿಲಾರದೆ ತಳಮಳ ಆಗಿದೆಯಪ್ಪ ನಮಗೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ.

0: रेडियो सारंग 107.8 FM।
1: ಬುದ್ಧ ಹೇಳಿದ ಮಾತು ಎಷ್ಟು ಚಂದ. ಯಶೋಧರೆ, ಲೋಕದ ಜನರ ದುಃಖ ನಿವಾರಣೆಯ ಸತ್ಯಾನ್ವೇಷಣೆಗಾಗಿ ಸಿದ್ಧಾರ್ಥ ನಿನ್ನನ್ನು ಬಿಟ್ಟು ಹೋದ. ಈಗ ನೀನು ಪತಿ ಪ್ರೇಮವನ್ನು ತ್ಯಾಗ ಮಾಡಿ ಎಲ್ಲ ಜೀವಿಗಳನ್ನು ಕುರಿತ ವಿಶಾಲ ಪ್ರೇಮ ಹೊಂದಿದರೆ ನಿನ್ನ ದುಃಖ ದೊಡ್ಡದನ್ನಿಸೋದಿಲ್ಲ. ಅಕಸ್ಮಾತ್ ನಿನ್ನ ಗಂಡ ಕಾಮಮೋಹಿತನಾಗಿ ಮೂರ್ಖನಾಗಿ ಸಂಯಮರಹಿತನಾಗಿದ್ದಿದ್ರೆ 100 ವರ್ಷ ಬಾಳೋದಕ್ಕಿಂತ ಹೀಗೆ ಬದುಕೋ ಚಂದ ಅಲ್ವಾ? ಇನ್ನೊಂದು ಹೇಳ್ತಾಳೆ, ಪರಿಶುದ್ಧ ಮನಸ್ಸಿನಿಂದ ನೋಡು, ಲೋಕದ ದುಃಖವನ್ನು ಅಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಮಾಡಿದ್ದು ನಿನಗೆ ದುಃಖ ಕೊಟ್ಟಿದೆ ಅನ್ನೋದಾದರೆ ನನಗೆ ಯಾವ ಮಾತನ್ನಾದರೂ ಆಡಬಹುದು, ಯಾವ ಶಿಕ್ಷೆಯನ್ನಾದರೂ ಕೊಡಬಹುದು. ನೀನು ಹಿಂದೆ ನಿನ್ನ ಪತಿಯಾಗಿದ್ದವನು, ಎಷ್ಟು ಚಂದದ ಮಾತಿದು, ಹಿಂದೆ ನಿನ್ನ ಪತಿಯಾಗಿದ್ದವನು ನಿನ್ನನ್ನು ನಿರ್ವಂಚನೆಯಿಂದ ಪ್ರೀತಿ ಮಾಡಿದ್ದಾನೆ. 13 ವರ್ಷ ನಿರ್ವಂಚನೆಯಿಂದ ಪ್ರೀತಿ ಮಾಡಿದ್ದಾನೆ. ಈಗ ಬುದ್ಧನಾಗಿ ಇಡೀ ಜಗತ್ತನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅವನ ಮಹತ್ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಬರಬೇಕು ನಿನ್ನ ಅಪೇಕ್ಷೆ ಇದೆಯಾ ಅಂತ ಕೇಳ್ತಾನೆ. ಆಕೆಗೆ ಏನು ಹೇಳಬೇಕು ತೋಚಲ್ಲ, ಆದರೆ ಪತಿ ಇಲ್ಲದೆ ನಾನು ಭಾಳ ನಿರರ್ಥಕ ಅಂತ ಅನ್ಸೋದಿಲ್ವಾ ಅಂತ ಆಕೆ ಕೇಳಿದ ಹೇಳ್ತಾನೆ. ಎಷ್ಟು ಚಂದದ ಮಾತು ನೋಡಿ, ಈಗಾಗಲೇ ಪತ್ನಿಯಾಗಿ ತಾಯಿಯಾಗಿ ನಿನ್ನ ಬದುಕು ಅರ್ಥಪೂರ್ಣ ಆಗಿದೆ ಯಶೋಧರೆ. ಅಕಸ್ಮಾತ್ ನಿನ್ನ ಪತಿ ಮೊದಲೇ ಸಾವಿಗೆ ಅತಿಥಿ ಆಗಿದ್ದರೆ ಏನಾಗ್ತಿತ್ತು? ನಾನು ಸನ್ಯಾಸ ಅದೇ ಮಾತು ಒಳ್ಳೇದು, ಸಾವಿಗೆ ಹೋಗ್ಬಿಟ್ಟಿದ್ರೆ ನಾನು ಅಶಾಶ್ವತವಾದ ಬದುಕಿನಲ್ಲಿ ಅಶಾಶ್ವತವಾದಂತಹ ಸುಖ ಮೋಹಗಳಿಗೆ ಮರಣಾಗೋ ಬೇಡ ಸಾಕಿನ್ನ. ಆದ್ದರಿಂದ ಸಾವು ನಿಶ್ಚಿತವಾಗಿರುವಾಗ ಅದು ಬರೋದ್ರೊಳಗೆ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಲ್ಲ, ಅದಕ್ಕೆ ಹೊರಟಿದ್ದೀನಿ ನಾನು. ಹೇಳ್ತಾನೆ, ಇನ್ನು ಮೇಲೆ ನಿನ್ನ ಹೃದಯವನ್ನು ಶುದ್ಧಗೊಳಿಸ್ಕೋ, ಆಗ ನಿನ್ನ ಶೋಕ ದೂರ ಆಗ್ತದೆ. ಸ್ವಲ್ಪ ತಾತ್ಕಾಲಿಕವಾಗಿ ಶಮನ ಆದಂಗಾಗಿ ಆಕೆ ಹೇಳ್ತಾಳೆ, ಆಯಿತು ಭಗವನ್, ನಿಮ್ಮ ಉಪದೇಶದಂತೆ ನಡೆಯೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಾಳೆ. ಹೊರಗೊರಡು ಹೊತ್ತಿಗೆ ರಾಹುಲ ಬರ್ತಾನೆ. ಓಡಿ 10 ವರ್ಷ ನೋಡೇ ಇಲ್ಲ ಹುಡುಗನ, ಸಣ್ಣ ಮಗುವಾಗಿದ್ದ ನೋಡಿದ್ದು, 10 ವರ್ಷ ಹುಡುಗ ಈಗ. ರಾಹುಲ, ಇವ್ರು ನಿಮ್ಮ ತಂದೆ, ನಮಸ್ಕಾರ ಮಾಡು ಅಂತ ಹೇಳ್ತಾಳೆ ಯಶೋಧರೆ. ಅವನು ನಮಸ್ಕಾರ ಮಾಡಿದಾಗ ಹೇಳ್ತಾನೆ, ಯಶೋವಂತನಾಗಿ ದಯಾವಂತನಾಗಿ ಧರ್ಮಾತ್ಮನಾಗಿ ಬಾಳು ಮಗು, ಸತ್ಯವನ್ನು ಬಿಡಬೇಡ, ನೀತಿಯನ್ನು ಬಿಡಬೇಡ ಅಂತ ಮಗನಿಗೆ ಹೇಳ್ತಾನೆ. ಹೋಗಿ ಹೊರಗೆ ಬರೋ ಹೊತ್ತಿಗೆ, ಮನೆ ಹೊಸ್ತಲ್ ದಾಟಿ ಬರೋ ಹೊತ್ತಿಗೆ ಒಬ್ಬ ಯಾವನೋ ಬಂದು ಇವ್ರ ಕಾಲ್ ಮೇಲೆ ಬೀಳ್ತಾನೆ. ಯಾರು ಅಂತ ನೋಡ್ತಾನೆ, ಚಂದಕ ಸಾರಥಿ ಕರ್ಕೊಂಡು ಹೋಗಿರ್ತಾನಲ್ಲ, ನಾ ಚಂದಕ ಬಂದಿದ್ದೀನಿ ಅಂತ. ನಾನು ಇನ್ನು ಸೇವಕ ಚಂದಕ ಅಂತ ಹೇಳ್ತಾನೆ. ಆಗ ಅವನು, ನೀ ಸೇವಕ ಆವಾಗಾಗಿದ್ದೆಯಪ್ಪ, ಈಗ ನಾನು ಬಂದು ನೀನು

ದೀಕ್ಷೆಯನ್ನು ಕೊಡ್ತೇನೆ, ಆದರೆ ಉದ್ಧಾರ ಆಗೋದು ನಿನ್ನ ಕೈಯಲ್ಲಿದೆ. ಗುರುವಾಗಿ ನಾನು ಮಾರ್ಗದರ್ಶನ ಮಾಡ್ತೇನೆ, ಸಾಧಕನಾಗಿ ಗುರಿ ಮುಟ್ಟೋದು ನಿನ್ನ ಕೈಯಲ್ಲಿದೆ. ಇದು ನಾವೆಲ್ಲರೂ ನೆನ್ಕೋಬೇಕು. ಗುರುಗಳೇ ನಿಮ್ಮೇಲೆ ಭಾರ ಹಾಕಿದ್ದೀವಿ. ಗುರುಗಳು ಏನು ಮಾಡ್ತಾರೆ? ಗುರುಗಳು ಮಾರ್ಗದರ್ಶನ ಮಾಡ್ತಾರೆ, ಆದರೆ ಸಾಧನೆ ಮಾಡೋದು ಶಿಷ್ಯನೇ ಮಾಡಬೇಕು. ಅದು ಬುದ್ಧ ಎಷ್ಟು ಚೆಂದ ಹೇಳ್ತಾನೆ. ಇದು ಹೇಳಿ ಕೃತಾರ್ಥನಾದೆ ಭಗವನ್ ಅಂತ ಅವನು ಹೋಗ್ತಾನೆ.

0: You're listening to Radio Sarang, 107.8 FM.
1: ನನಗೆ ಒಂದು ಕುತೂಹಲ ಇತ್ತು. ಇದು ಆ ಕಾಲದ ಕತೆ ನನಗೆ ಸಿಕ್ಕದ್ದು. ಇದೇ ಕತೆ ಯಶೋಧರೆಯ ಚಿಂತೆಯನ್ನ ನಮ್ ಯಾರಾದರೂ ಹೆಂಗರಲ್ಲಿ ಉಳ್ಳಂತಹ ಒಬ್ಬ ಕವಿ ಕೈಯಲ್ಲಿ, ಒಬ್ಬ ಸಾಹಿತ್ಯ ಕೈಯಲ್ಲಿ ಸಿಕ್ಕರೆ ಹೇಗೆ ಆಗಬಹುದಾಗಿತ್ತು ಅಂತ ನಾನು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೋತೀನಿ. ಪುಸ್ತಕ ದಯವಿಟ್ಟು ಓದ್ಬೇಕು ನೀವು. ಮಾಸ್ತಿಯವರ ಯಶೋಧರ ಅಂತನೋ ನಾಟಕ, ನನಗೆ ಹುಚ್ಚಿಡಿಸ್ಬಿಟ್ಟಂಥ ನಾಟಕ ಇದು. ಯಶೋಧರೆಯ ಮನಸ್ಸಿನಲ್ಲಾದಂಥ ತುಮುಲವನ್ನು ಮಾಸ್ತಿ ಹಾಗೆ ಚಿಂತೆ ಮಾಡೋ ಸಾಧ್ಯ ಇಲ್ಲ. ಇದು ಮೂಲಕ್ಕಲ್ಲ, ಇದು ಕವಿ ಚಿಂತನೆ ಇದು. ಆದರೆ ಮೂಲಕ್ಕೆ ಬಹಳ ಭಿನ್ನ ಆಗಿಲ್ಲ ಅನ್ನೋದು ಗಮನಿಸಬೇಕಾದ್ದು. ಇಡೀ ಓದಿದ್ರೆ ನಾನು ಒಂದೂವರೆ ತಾಸು ಬರೆ ಅದಕ್ಕೆ ಬೇಕಾಗತ್ತೆ. ನಾನು ಕೆಲವು ಭಾಗಗಳನ್ನು ಮಾತ್ರ ಓದಬೇಕು ನಿಮ್ಮ ಮುಂದೆ ಅಂತ ಅಂದ್ಕೊಂಡಿದ್ದೀನಿ. ಮಾಸ್ತಿ ಮಾತು ಅದು ಎಂಥ ತೂಕದ ಮಾತ್ರೆ ಅವ್ರದ್ದು. ಅವರು ಬರೆದಂಥ ಭಾಷೆ ಅತ್ಯಂತ ಸುಲಭವಾದಂಥ ಭಾಷೆ. ನನಗೆ ಕಲಿಸಿದ್ರು ಅವರು, ಮೇಷ್ಟ್ರೆ ನೀವು ಬರೀಬೇಕಾದ್ರೆ ಒಂದ್ಸಲ ಓದಿ

ಯಾವ್ದು ಕಷ್ಟದ ಪದ ಇದೆಯಾ ತೆಗೆದುಹಾಕಿ, ಇನ್ನು ಇದಕ್ಕೂ ಸುಲಭ ಮಾಡಕ್ ಆಗಲ್ಲ ಅಂದ್ಮೇಲೆ ಕಳಿಸಿ ಇದನ್ನ ಅಂತ. ಅಂದ್ರೆ ಎಷ್ಟು ಚಂದ ಅಂದ್ರೆ ಬರೆಯುವಾಗ ಯಾರು ಓದ್ತಾರೆ ಅನ್ನೋದು ಮನಸ್ಸಲ್ಲಿ ಇರಲಿ ಅಂತ. ಮಾಸ್ತಿ ಭಾಷೆ ನೋಡಿ, ಆಕೆ ಕಲ್ಪನೆ ಮಾಡ್ಕೊಳ್ಳಿ ಸಿಚುವೇಶನ್ ಹೇಗಿದೆ. ನಾಟಕ ಇದು, ಅದ್ಭುತ ನಾಟಕ. ಕಪಿಲ ವಸ್ತು ಬಂದ್ಬಿಟ್ಟಿದ್ದಾನೆ, ಬುದ್ಧ ಬಂದಿದ್ದಾನೆ, ಕಾಯ್ತಾ ಇದ್ದಾಳೆ ಯಶೋಧರಿ ಒಳಗಡೆ. ಬುದ್ಧ ಬಂದಾನೆ ಹೇಗೆ, ಆಕೆ ಜೊತೆಗೊಬ್ಬ ಸೇವಕಿ ಇದ್ದಾಳೆ ಅಂಬಿಕೆ ಅಂತ ತಿಳ್ಕೊಂಡು ಆಕೆ ಹೇಳ್ತಾಳೆ, ಗುರುಗಳನ್ನು ನೋಡಿ ಬಂದೆ ಅಂತ ಹೇಳ್ತಾಳೆ. ತಕ್ಷಣ ಆಕೆ ಕೇಳ್ತಾಳೆ, ಏನು ಇದು ಅಂಬಿಕೆ, ಆಣ್ಮನನು, ಆಣ್ಮ ಅಂದ್ರೆ ಹಿರಿಯ ಅಂದ್ರೆ ಗಂಡ, ಆಣ್ಮನನು ನೀನು ಗುರುವಾಗಿ ಮಾಡಿಕೊಂಡಿರುವೆಯಾ? ನಮ್ಮ ಸಿದ್ಧಾರ್ಥ, ಆಕೆಗೆ ಸಿದ್ಧಾರ್ಥ ಇದ್ದಲ್ಲ ಅವನು, ಈಗ ಅವನು ಗುರುವನ್ನಾಗಿ ಮಾಡ್ಕೊಂಡಿದ್ಯಾ ಅಂತ. ಅಂಬಿಕೆ ಹೇಳೋ ಮಾತು ನೋಡ್ರಿ, ಅಮ್ಮಾಜಿ ಅವರನ್ನು ನೋಡುವವರೆಗೆ ಅವರು ಅರಸುಕುವರ, ಸಿದ್ಧಾರ್ಥ, ಶಾಕ್ಯ ರಾಜಕುಮಾರ, ಪತಿ, ಪುತ್ರ, ದೊರೆ, ತಂದೆ ಎಂದು ಅವರವರು ಅವರವರ ಸಂಬಂಧವನ್ನು ನೆನೆಯುವುದು ಸಾಧ್ಯವಾಗುತ್ತದೆ. ನೋಡಿದ ಮೇಲೆ ಎಲ್ಲರೂ ಆತನನ್ನು ಗುರುವೆಂದೇ ಬಗೆಯುವರು. ಎಷ್ಟು ಚಂದ ನೋಡಿ, ಎಲ್ಲರೂ ಮೊದ ಮೊದಲು ಸಂಬಂಧಗಳು ಹೇಳ್ಕೋತಾರೆ, ಕೇಳೋಕ್ಕಿಂತ ಮೊದಲು ಅವನು ನೋಡಿದ ತಕ್ಷಣ ಎಲ್ಲರಿಗೂ ಗುರು ಆಗಿಬಿಡ್ತಾನವನು ಅಂತ. ಅದಕ್ಕೆ ಯಶೋಧರಿ ಹೇಗೆ ಹೇಳ್ತಾಳೆ ನೋಡಿ, ಎನ್ನ ಅರಸ ಎನ್ನ ಬಿಟ್ಟಂದು ಲೋಕವನ್ನೆಲ್ಲ ಬಿಟ್ಟರೆ ಎಂದು ಎಣಿಸಿದ್ದೆ ನಾನು. ಯಾವತ್ತು ನನ್ನ ಬಿಟ್ಟು ಹೋದ ನನ್ನ ಗಂಡ ಇಡೀ ಲೋಕವನ್ನ ಬಿಟ್ಟ ಅಂತ ಅನ್ಕೊಂಡಿದ್ದೆ ನಾನು. ಆದರೆ ಎನ್ನ ಮಾತ್ರವೇ ಅವರು ಬಿಟ್ಟಂತೆ ತೋರುತ್ತದೆ, ನನ್ನನ್ನು ಮಾತ್ರ ಬಿಟ್ಟ ಹಾಗೆ ಕಾಣಿಸ್ತಾ ಇದೆ. ಉಳಿದೆಲ್ಲ ಮಂದಿಯು, ಬಳಗವು, ಲೋಕವು ಈಗಲೂ ಆತನಿಗೆ ಪ್ರಿಯ. ಜಗತ್ತಿನಲ್ಲಿ ಎಲ್ಲರಿಗೂ ಆತನ ಪ್ರಿಯವಾಗಿದ್ದಾರೆ. ನಾನೊಬ್ಬಳೇ ತ್ಯಾಜ್ಯಳ, ಆತನಿಗೆ ವರ್ಜಳು. ನಾನು ಒಬ್ಬಳು, ಅವರು ಎನ್ನವನೆಂದು ಕರೆಯಲಾಗದ ಪಾಪಿಯಾಗಿದ್ದೇನೆ. ನಾನೊಬ್ಬಳೇ, ನನ್ನವನು ನಾನು ಅಂತ ಹೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿಗೆ ಬಂದಿದ್ದೇನೆ ಅಂತ.

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ಟು ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
5: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
6: ಹಲೋ ಪುಟ್ಟ.
4: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
6: ನಾ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
4: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿ. ಹೊತ್ತು ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ. ಸೊ ಇವತ್ತಿನ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ನೀನು ಬಿಗಿದ ಸ್ಥಿತಿಯಲ್ಲಿ 12 ವರ್ಷದ ಬಾಲಕ ಪತ್ತೆ, ಕಾಸರಗೋಡಿನಿಂದ ಬಂದ ವರದಿ. ಭಾರಿ ಮಳೆಗೆ ನಾಗಾಲ್ಯಾಂಡ್ನಲ್ಲಿ ಭೂಕುಸಿತ, 8 ಮಂದಿ ಸಾವು, 4 ಶವ ಪತ್ತೆ. ಗೋವಾದ ಬಿಜೆಪಿ ಶಾಸಕಿ ಜೆನಿಫರ್ ಮಾನ್ಸೆರೊಟ್ಟೆ ವಿಧಿವಶ. ಮೆಕ್ಸಿಕೋದಲ್ಲಿ 7.4 ತೀವ್ರತೆಯ ಭೂಕಂಪ. ಭಾರತ ಇಂಗ್ಲೆಂಡ್ ಏಕದಿನ, ಭಾರತಕ್ಕೆ ಸೋಲು, ಇಂಗ್ಲೆಂಡ್ಗೆ ಸರಣಿ. ಅರ್ಜೆಂಟೀನಾವನ್ನು 1-0 ಅಂತರದಿಂದ ಮಡಿಸಿ ವಿಶ್ವಕಪ್ ಫುಟ್ಬಾಲ್ ಜಯಭೇರಿಯಾದ ಸ್ಪೇನ್, 2 ಪ್ರಶಸ್ತಿ. ಬನ್ನಿ ಈಗ ಸುದ್ದಿಗಳ ವಿವರ. ಕಾಸರಗೋಡಿನಲ್ಲಿ 12 ಬಾಲಕ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಎಂದು ವರದಿ ಹೇಳಿದೆ. ಸೊ ಇವತ್ತಿನ ಒಂದು ವಿಚಾರದಲ್ಲಿ ಪ್ರಮುಖವಾದ ವರದಿಯೊಂದಾಗಿದೆ. ಪೋಷಕರು ಮನೆ ಬಳಕೆಯ ಸಾಮಗ್ರಿಗಳನ್ನು ಖರೀದಿಸಲು ಮಾರುಕಟ್ಟೆಗೆ ತೆರಳಿದ್ದ ವೇಳೆ 12 ಬಾಲಕನೋರ್ವ ಕಾರ್ಮಿಕರ ವಸತಿ ಗೃಹದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದ ದುರ್ಘಟನೆ ಕಾಸರಗೋಡು ಜಿಲ್ಲೆಯ ಬದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆದರಂಪಳ್ಳದಲ್ಲಿ ಭಾನುವಾರ ಮಧ್ಯಾಹ್ನ ನಡೆದಿದೆ. ಬಾಲಕನನ್ನು ಶ್ರೀಹರಿ 12 ಹರಿಯದವನೆಂದು ಗುರುತಿಸಲಾಗಿದೆ. ಆತ ಎಯುಪಿ ಶಾಲೆಯ 7 ತರಗತಿ ವಿದ್ಯಾರ್ಥಿ. ರಬ್ಬರ್ ತೋಟದಲ್ಲಿ ಟ್ಯಾಂಪಿಂಗ್ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ಪ್ರಕಾಶನ್ ಮತ್ತು ಸುನೀತಾ ದಂಪತಿಯ ಪುತ್ರನಾಗಿದ್ದು, ಪತ್ತನಂತಿಟ್ಟ ಜಿಲ್ಲೆಯ ಅಡೂರ್ ನಿವಾಸಿಗಳಾದ ಈ ಕುಟುಂಬ ಕಳೆದ ಕೆಲವು ಸಮಯದಿಂದ ರಬ್ಬರ್ ತೋಟದ ಕಾರ್ಮಿಕರ ವಸತಿ ಗೃಹದಲ್ಲಿ ವಾಸಿಸುತ್ತಿತ್ತು ಎಂದು ವರದಿ ಹೇಳಿದೆ. ಅವರು ಬರುವಾಗ ಒಳಗಿನಿಂದ ಬಾಗಿಲು ಲಾಕ್ ಮಾಡಿರುವುದು ಕಂಡು ಬಂದಿದೆ. ಹಲವು ಬಾರಿ ಕರೆದರು, ಆತ ಬಾಗಿಲು ತೆರೆಯಲಿದ್ದಾಗ ಬಾಗಿಲು ಹೊಡೆದು ಪ್ರವೇಶಿಸಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳು. ಭಾರಿ ಮಳೆಗೆ ನಾಗಾಲ್ಯಾಂಡ್ನಲ್ಲಿ ಭೂಕುಸಿತ, 8 ಸಾವು, 4 ಶವ ಪತ್ತೆಯಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ನಾಗಾಲ್ಯಾಂಡ್ನ ಮಾನ್ ಜಿಲ್ಲೆಯಲ್ಲಿ ಭೂಕುಸಿತ ಸಂಭವಿಸಿದೆ. ಘಟನೆಯಲ್ಲಿ ಮಕ್ಕಳು ಸೇರಿದಂತೆ 8 ಸಾವನ್ನಪ್ಪಿರುವ ಸಾಧ್ಯತೆ ಇದ್ದು, ಇದುವರೆಗೆ 4 ಶವಗಳು ಪತ್ತೆಯಾಗಿವೆ. ಭಾರೀ ಮಳೆಯಿಂದಾಗಿ ದಿಢೀರ್ ಪ್ರವಾಹ ಉಂಟಾದ ಪರಿಣಾಮ ಭೂಕುಸಿತ ಸಂಭವಿಸಿದೆ. ಈ ಘಟನೆಯಲ್ಲಿ ಒಂದು ಈ ರೀತಿಯ ಸಾವು ನೋವುಗಳಾಗಿವೆ ಎಂದು ಮಾನ್ ಉಪ ಆಯುಕ್ತ ವೆನ್ನೈ ಖೋನ್ಯಾಕ್ ಅವರು ತಿಳಿಸಿದ್ದಾರೆ. ಭೂಕುಸಿತದಿಂದ ಹಲವಾರು ಮನೆಗಳು ಕೊಚ್ಚಿ ಹೋಗಿವೆ. ಭೂಕುಸಿತದ ಬಳಿಕ ಹೆಚ್ಚಿನ ಪ್ರಮಾಣದ ನೀರು ಆ ಪ್ರದೇಶಕ್ಕೆ ನುಗ್ಗುತ್ತಿದೆ. ಇದರಿಂದ ರಕ್ಷಣೆ ಕಾರ್ಯಾಚರಣೆ ವಿಳಂಬವಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಸ್ವಯಂ ಸೇವಕರು, ಪೊಲೀಸ್ ಮತ್ತು ಸೇನಾ ಸಿಬ್ಬಂದಿ ಮತ್ತು ರಾಜ್ಯ ವಿಪತ್ತು ಪ್ರಕ್ರಿಯೆ ಪಡೆಗಳು ಕಾರ್ಯಾಚರಣೆ ನಡೆಸುತ್ತಿವೆ ಎಂದು ವರದಿ ಹೇಳಿದೆ. ಭೂಕುಸಿತದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿರುವ ನಾಗಾಲ್ಯಾಂಡ್ ಸಿಎಂ ನಿಫಿಯೋ ರಿಯೋ, ಮೃತರ ಕುಟುಂಬಗಳಿಗೆ 4 ರೂಪಾಯಿ ಮತ್ತು ಗಾಯಗೊಂಡವರಿಗೆ 74,000 ರೂಪಾಯಿ ಪರಿಹಾರ ಘೋಷಿಸಿದ್ದು, ಇದು ತಕ್ಷಣದ ಪರಿಹಾರವಾಗಿದೆ. ಸರ್ಕಾರವು ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯಿಂದ ಇರಲು ನಿರ್ದೇಶಿಸಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಉಡುಪಿಯಲ್ಲಿ 3.31 ಲಕ್ಷ ರೂಪಾಯಿ ಮೌಲ್ಯದ MDMM ಅದೇ ರೀತಿ ಹೈಡ್ರೋಗಾಂಜಾ ವಶ ಎಂದಿದೆ ವರದಿ. 3 ಬಂಧನ. ಉಡುಪಿ, ಕಾಪು, ಮಣಿಪಾಲ ಹಾಗೂ ಕಾರ್ಕಳ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ನಿಷೇಧಿತ ವಸ್ತು ಮಾರಾಟ ಮಾಡುತ್ತಿದ್ದ ಉಡುಪಿಯ 3 ಬಂಧಿಸಲಾಗಿದೆ. ಬಂಧಿತರನ್ನು ಪಿತ್ರೋಡಿ ಉದ್ಯಾವರ ನಿವಾಸಿ ವಿಜಯ್ ಪೂಜಾರಿ 36, ಕುಕ್ಕುಂದೂರು ನಿವಾಸಿ ಮೊಹಮ್ಮದ್ ಸಮಾಸ್ 24 ಮತ್ತು ಮಿಯಾರು ನಿವಾಸಿ ಆಕಾಶ್ ಶೆಟ್ಟಿ 20 ಎಂದು ಗುರುತಿಸಲಾಗಿದೆ. ಇವರಿಂದ MDMAFD ಮತ್ತು ಹೈಡ್ರೋಗಾಂಜಾ ಹಾಗೂ MDMA ಮಾತ್ರೆಗಳು ಹಾಗೂ ಕಾರು ಸೇರಿದಂತೆ 331,500 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಅದೇ ರೀತಿ ಮೆಕ್ಸಿಕೋದಲ್ಲಿ 7.4 ತೀವ್ರತೆಯ ಭಾರಿ ಭೂಕಂಪ ಸಂಭವಿಸಿದೆ ಎಂದು ವರದಿ ಹೇಳಿದೆ. ದಕ್ಷಿಣ ಮೆಕ್ಸಿಕೋದಲ್ಲಿ ಶುಕ್ರವಾರ 7.4 ತೀವ್ರತೆಯ ಪ್ರಬಲ ಭೂಕಂಪದೊಂದಿಗೆ ಸುನಾಮಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸಮುದ್ರ ತೀರದ ಪ್ರದೇಶದಲ್ಲಿ ಭಾರೀ ಎತ್ತರದ ಸುನಾಮಿ ಅಲೆಗಳು ಅಪ್ಪಳಿಸುವ ಭೀತಿ ಹಿನ್ನೆಲೆ ಅಧಿಕಾರಿಗಳು ಸುನಾಮಿ ಎಚ್ಚರಿಕೆ ನೀಡಿದ್ದಾರೆ. ದಕ್ಷಿಣ ಮೆಕ್ಸಿಕೋದ ಪೆಸಿಫಿಕ್ ಕರಾವಳಿ ಪ್ರದೇಶದಲ್ಲಿ ಈ ಭೂಕಂಪ ದಾಖಲಾಗಿದೆ. ಭೂಕಂಪದ ತೀವ್ರತೆಯು 7ಕ್ಕಿಂತ ಹೆಚ್ಚಿರುವುದರಿಂದ ಪೆಸಿಫಿಕ್ ಸುನಾಮಿ ಎಚ್ಚರಿಕೆ ಕೇಂದ್ರವು ಸಮುದ್ರ ತೀರದ ಪ್ರದೇಶಗಳ ತುರ್ತು ಸೂಚನೆ ನೀಡಿದ್ದು, ಭೂಕಂಪದ ಕೇಂದ್ರ ಬಿಂದುವಿನಿಂದ ಸುಮಾರು 1,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಕರಾವಳಿ ತೀರಗಳಿಗೆ ಸುನಾಮಿ ಎಚ್ಚರಿಕೆ ನೀಡಲಾಗಿದೆ ಎಂದು ವರದಿ ಹೇಳಿದೆ. ಮೆಕ್ಸಿಕೋದಲ್ಲಿ ಭೂಕಂಪ ಸಂಭವಿಸಿದ ಹಿನ್ನೆಲೆಯಲ್ಲಿ ನೆರೆಯ ದೇಶಗಳಾದ ಗ್ವಾಟೆಮಾಲಾ ಮತ್ತು ಎಲ್ ಸಲ್ವಡೋರ್ನಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಗೋವಾದ ಶಾಸಕಿ ಜೆನಿಫರ್ ಮಾನ್ಸಿರಾತೆ ವಿಧಿವಶ ಅನಾರೋಗ್ಯದಿಂದ ಬಳಲುತ್ತಿದ್ದ ಗೋವಾ ಬಿಜೆಪಿ ಶಾಸಕಿ ಮತ್ತು ಮಾಜಿ ಸಚಿವೆ ಜೆನಿಫರ್ ಮಾನ್ಸಿರಾತೆ 56 ಹರೆಯದಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಜೆನಿಫರ್ ಅವರು ಉತ್ತರ ಗೋವಾ ಜಿಲ್ಲೆಯ ತಲೈಘಾವ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದರು. ಈ ಕ್ಷೇತ್ರವನ್ನು ಅವರು 2012 ಪ್ರತಿನಿಧಿಸುತ್ತಿದ್ದು ಅವರು 3 ಬಾರಿ ಶಾಸಕಿಯಾಗಿ ಆಯ್ಕೆಯಾಗಿದ್ದು. 2019 ಸಚಿವ ಸ್ಥಾನ ಕೂಡ ಲಭಿಸಿತ್ತು. 2019 ಬಿಜೆಪಿಗೆ ಸೇರ್ಪಡೆಯಾದ 10 ಕಾಂಗ್ರೆಸ್ ಶಾಸಕರಲ್ಲಿ ಈಕೆ ಕೂಡ ಒಬ್ಬರು ಎಂದು ವರದಿಯಲ್ಲಿ ಹೇಳಲಾಗಿದೆ. ಅವರು ತಲಗಾಯವದ ಮೊದಲ ಮಹಿಳಾ ಶಾಸಕಿ. 3 ಬಾರಿ ಶಾಸಕಿಯಾದ ಅವರು ಸೇವೆ ಸಲ್ಲಿಸಿದ್ದು, ಈ ಲೋಕ ತ್ಯಜಿಸಿದರೆ ಆತ್ಮಕ್ಕೆ ಶಾಶ್ವತ ಶಾಂತಿ ಸಿಗಲಿ ಎಂದು ಗೋವಾ ಸಿಎಂ ಪ್ರಮೋದ್ ಸಾವಂತ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಂದು ವರದಿ ಹೇಳಿದೆ. ಈ ನಡುವೆ ಭಾರಿ ಮಳೆಗೆ ಚೀನಾದಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. ಈ ಮೂಲಕ 34 ಜನರು ನಾಪತ್ತೆಯಾಗಿದ್ದು 8 ಮಂದಿ ಮೃತಪಟ್ಟಿದ್ದಾರೆ ಎಂದು ವರದಿ ಹೇಳಿದೆ. ಸ್ಥಳೀಯ ಮಾಧ್ಯಮಗಳ ವರದಿಯ ಪ್ರಕಾರ ಚೀನಾದ ಗುಡ್ಡಗಾಡು ಪ್ರದೇಶವೊಂದರಲ್ಲಿ ದುರಂತ ಸಂಭವಿಸಿದೆ. ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಬೆಟ್ಟದ ಒಂದು ದೊಡ್ಡ ಭಾಗ ಕುಸಿದು ಬಿದ್ದಿದ್ದು ವಸತಿ ಪ್ರದೇಶಗಳು ಮನೆಗಳ ಮೇಲೆ ಇದು ಬೀಳಿರುವುದರಿಂದ ಹಲವು ಮನೆಗಳು ಮಣ್ಣಿನ ಅಡಿಯಲ್ಲಿ ಸಂಪೂರ್ಣವಾಗಿ ಹೂತು ಹೋಗಿವೆ ಎಂದು ವರದಿ ಹೇಳಿದೆ. ಇಂದಿನಿಂದ ಮಾಲ್ಡೋವಾ, ಉತ್ತರ ಮೆಸಿಡೋನಿಯಾ, ರೊಮಾನಿಯಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರವಾಸವನ್ನು ಕೈಗೊಂಡಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ನಿನ್ನೆ ವಿಶ್ವಕಪ್ ಫೈನಲ್, ಅಂದರೆ ಈ ಮುಂಜಾನೆ 12 ಗಂಟೆಯಿಂದ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಇತ್ತು. ಹೀಗಾಗಿ ಕೇರಳದಲ್ಲಿ ಇಂದು ಸರ್ಕಾರಿ ರಜೆಯನ್ನು ಘೋಷಿಸಲಾಗಿದೆ. ಎಲ್ಲೋ ನಡೆಯುವಂಥ ಫುಟ್ಬಾಲಿಗೆ ನಮ್ಮ ದೇಶದಲ್ಲಿ, ಅದರಲ್ಲೂ ಕೇರಳ ರಾಜ್ಯದಲ್ಲಿ ಇಂಥ ಒಂದು ರೀತಿಯ ಪ್ರೇಮ ಮತ್ತು ನಾವು ನೋಡಬಹುದು. ಅದಕ್ಕೆ ರಜೆ ನೀಡಿದ್ದು ದೇಶದ ವಿವಿಧ ರಾಜ್ಯಗಳಿಂದ ಇದಕ್ಕೆ ಒಂದು ಟೀಕಾ ಪ್ರಹಾರ ಮುಂದುವರೆದಿದೆ. ವಿಶ್ವಕಪ್ ಫುಟ್ಬಾಲ್ ಪಂದ್ಯವನ್ನು ವಿದ್ಯಾರ್ಥಿಗಳು ನಿರಂತರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ಇಂದು ಎಲ್ಲ ಶಾಲೆಗಳಿಗೆ, ವೃತ್ತಿಪರ ಕಾಲೇಜುಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಕೇರಳ ಸರ್ಕಾರ ರಜೆ ಘೋಷಿಸಿದೆ. ಅರ್ಜೆಂಟೀನಾ ಸ್ಪೇನ್ ನಡುವಿನ ಪಂದ್ಯ, ಭಾರತಕ್ಕೆ ಇದರಿಂದ ಯಾವುದೇ ಸಂಬಂಧವಿಲ್ಲ, ಇದರಿಂದ ಯಾವುದೇ ಲಾಭವಿಲ್ಲ, ಆದರೂ ಕೂಡ ಫುಟ್ಬಾಲ್ ಮೇಲಿನ ಪ್ರೇಮ ಮತ್ತು ಕಾಳಜಿ, ಅದೇ ರೀತಿ ಫುಟ್ಬಾಲಿಗೆ ನಮ್ಮ ದೇಶದಲ್ಲಿ ಒಂದು ವಿಶೇಷ ಕೇರಳದಲ್ಲಿ ಬೆಂಬಲ ನೀಡುವಂಥ ವಿಚಾರಕ್ಕಾಗಿ ಇದು ಒಂದು ಸರ್ಕಾರಿ ರಜೆ ಎನ್ನಲಾಗಿದೆ. ಆದರೆ ಅನುದಾನಿತ ಖಾಸಗಿ ಸಂಸ್ಥೆಗಳಿಗೆ ಕೂಡ ಇದು ಅನ್ವಯವಾಗಲಿದೆ ಎಂದು ವರದಿ ಹೇಳಿದೆ. ಪರೀಕ್ಷೆಯಲ್ಲಿ ಮತ್ತು ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ವರದಿ ಹೇಳಿದೆ. ಸೊ ಮುಂಜಾನೆವರೆಗೆ ಈ ಒಂದು ಫೈನಲ್ ನಡೆಯಬೇಕಿತ್ತು. ಸೊ ಹಾಗಾಗಿ ರಜೆ ನೀಡುವಂತೆ ವಿವಿಧ ಸಂಘಟನೆಗಳಿಂದ ಸರ್ಕಾರಕ್ಕೆ ಮನವಿ ಮಾಡಿತ್ತು ಎಂದು ವರದಿ ಹೇಳಿದೆ. ದೇಶದ ಒಂದು ತಂಡ ಬೇರೆ ರೀತಿಯಲ್ಲಿ ಪ್ರದರ್ಶನ ಮಾಡುವುದಾದರೆ ಅದಕ್ಕೆ ರಜೆಗಳು ಸಹಜವಾಗಿ ನೀಡಬಹುದು. ಆದರೆ ಯಾವುದೇ ಎರಡು ದೇಶಗಳು, ಅದು ಕೂಡ ಯುರೋಪ್ ಮತ್ತು ಅಮೆರಿಕಾ ಖಂಡದ ದೇಶಗಳು ಪ್ರತಿನಿಧಿಸುವ ಪಂದ್ಯವನ್ನು ವೀಕ್ಷಿಸುವುದಕ್ಕೋಸ್ಕರ ರಜೆಯನ್ನು ನೀಡುವುದು ಕೆಲವು ಸಲ ಮೂರ್ಖತನದ ಪರಮಾವಧಿ ಎಂದು ನಾವು ಹೇಳಬಹುದು. ಅದೇ ರೀತಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಿನ್ನೆ ನಡೆದ ಲಾರ್ಡ್ಸ್ನ ಪಂದ್ಯದಲ್ಲಿ ಭಾರತ ಸೋತಿದೆ, ಇಂಗ್ಲೆಂಡ್ ಗೆದ್ದಿದೆ. ಸರಣಿಯಲ್ಲಿ ಇದೇ ಮೊದಲ ಬಾರಿಗೆ ರೋಹಿತ್ ಶರ್ಮಾ ಶತಕವನ್ನು ಸಿಡಿಸಿದರು ಮತ್ತು ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾರೆ. 138 ರನ್ ಗಳಿಸಿದವರು ಶುಭ್ಮನ್ ಗಿಲ್ 77 ಮತ್ತು ಕೊಹ್ಲಿ 74 ರನ್ ಗಳಿಸಿದರು. ಇಲ್ಲಿ ಶುಭ್ಮನ್ ಗಿಲ್ ಆಟ ತುಂಬ ಕೊಂಚ ನಿರಾಸದಾಯಕವಾಗಿದ್ದೇ ಭಾರತದ ಸೋಲಿಗೆ ಕಾರಣ ಎನ್ನಬಹುದು. 88 ರನ್ನಿನ ಗುರಿಯನ್ನು ಬೆನ್ನಟ್ಟಿದ ಭಾರತ 360 ರನ್ನನ್ನು ಗಳಿಸಲಷ್ಟೇ ಶಕ್ತವಾಯಿತು. 27 ರನ್ನಿಂದ ಸೋಲನ್ನು ಕಂಡಿತು. ಇಲ್ಲಿ ಭಾರತದ ಪರ ಕೊನೆ ಸರದಲ್ಲಿ ಬಂದಂಥ ಆಟಗಾರರು ಅತ್ಯುತ್ತಮ ಆಟವನ್ನು ಪ್ರದರ್ಶಿಸದೆ ಇರುವುದು ಕೂಡ ಇದಕ್ಕೆ ಪ್ರಮುಖ ಕಾರಣವಾಯಿತು. ಸ್ಯಾಮ್ ಕರನ್ 4 ವಿಕೆಟನ್ನು ಪಡೆದು ಮಿಂಚಿದರು. ಭಾರತದ ಪರ ಅಗ್ರ ಆರಂಭಿಕರು 3 ಮಾತ್ರ, ವಿರಾಟ್ ಕೊಹ್ಲಿ 74, ಶುಭ್ಮನ್ ಗಿಲ್ 77 ಮತ್ತು ರೋಹಿತ್ ಶರ್ಮಾ 138 ರನ್ನನ್ನು ಗಳಿಸಿದರು. ಇಮ್ರಾರ್ ಅವರು 10 ಓವರ್ಗಳಲ್ಲಿ 97 ರನ್ನನ್ನು ಬಿಟ್ಟುಕೊಟ್ಟರು. ಸೊ ಈ ಮೂಲಕ ಇದು ಭಾರತದ ಸೋಲಿಗೆ ಪ್ರಮುಖ ಕಾರಣವಾಗಿ ಮೂಡಿ ಬಂತು. ಇದೀಗ ವಿರಾಟ್ ಕೊಹ್ಲಿ ಅವರು ಏಕದಿನದಲ್ಲಿ 14,941 ರನ್ನನ್ನು ಗಳಿಸಿದ್ದು 15,000 ಅಂಚಿಗೆ ಬಂದು ತಲುಪಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ನ್ಯೂಜಿಲೆಂಡ್ ವೆಸ್ಟ್ ಇಂಡೀಸನ್ನು ಮಣಿಸಿದೆ, 1 ವಿಕೆಟ್ ಅಂತರದ ಗೆಲುವನ್ನು ಕಂಡಿದೆ. ಬಾಂಗ್ಲಾದೇಶ ಮತ್ತು ಜಿಂಬಾಬ್ವೆ ನಡುವಿನ ಪಂದ್ಯದಲ್ಲಿ ಬಾಂಗ್ಲಾದೇಶಕ್ಕೆ 4 ವಿಕೆಟ್ಗಳ ಗೆಲುವು ಸಿಕ್ಕಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳು. ನಿನ್ನೆ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ಈ ಮುಂಜಾನೆ ಅಂತ್ಯ ಕಂಡಿದೆ. ಇದು ಫೈನಲ್ ಆಗಿತ್ತು. ಸ್ಪೇನ್ 1-0 ಅಂತರದಿಂದ ಕಳೆದ ಬಾರಿಯ ಚಾಂಪಿಯನ್ ಅರ್ಜೆಂಟೀನಾವನ್ನು ಸೋಲಿಸಿದೆ. ಈ ಮೂಲಕ ಮೆಸ್ಸಿ ಕನಸು ನುಚ್ಚು ನೂರಾಗಿದೆ. ಸತತ 2ನೇ ಬಾರಿಗೆ ಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ ಈ ಬಾರಿ ಸೋಲಿನ ಮುಖವನ್ನು ಕಂಡಿದೆ. 3ನೇ ಸ್ಥಾನಿಯಾಗಿ ಇಂಗ್ಲೆಂಡ್ 6-4 ಅಂತರದಿಂದ ಫ್ರಾನ್ಸನ್ನು ಮುಂದೆ ಮಣಿಸಿತ್ತು. ಕೈಲಿಯನ್ ಎಂಬಾಪೆ 10 ಗೋಲ್ ಸಿಡಿಸುವುದರ ಮೂಲಕ ಸತತ 2ನೇ ಬಾರಿಗೆ ಗೋಲ್ಡನ್ ಬೂಟ್ ಪಡೆದಂತಹ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ವರದಿ ಹೇಳಿದೆ. ಎಂಬಾಪೆ ಅವರು ಉತ್ತಮವಾಗಿ ಆಟ ಆಡಿದರೂ ಕೂಡ ಫ್ರಾನ್ಸ್ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ಸೆಮಿಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಸೋತಿತ್ತು ಎಂದು ವರದಿಯಲ್ಲಿ ನಾವು ನೋಡಬಹುದು. ಅದೇ ರೀತಿ ಕೊನೆಯದಾಗಿ ಕೆಲವೊಂದು ವರದಿಗಳನ್ನು ನಾವು ನೋಡುವುದಾದರೆ, ಮಂಗಳೂರು ಶ್ರೀ ಶ್ರೀಮಂತ ರಾಜಗುಳಿಗ ಕ್ಷೇತ್ರದಲ್ಲಿ ಆಟಿಡೊಂಜಿ ದಿನ ಕಾರ್ಯಕ್ರಮ ಮೂಡಿಬಂದಿದೆ ಎಂದು ವರದಿ ಹೇಳಿದೆ. ಕೇಳುಗರೆ, ಇದು ಇಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಒಂದು ದಿನ ಅಂದರೆ ಜುಲೈ ತಿಂಗಳ 20ನೇ ತಾರೀಕು ಸೋಮವಾರದ ದಿನ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಮಾಹಿತಿ. ಇಂದು ಕೆಲವು ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ. ವಿನಾಯಕ್ ಹೆಬ್ಬಾರ್ ಅವರು ವಿಟಮಿನ್ ಸಿ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. 8:30 ಕೊಂಕಣಿ ಕಾರ್ಯಕ್ರಮ ಮೂಡಿಬರಲಿದೆ. 9:00 ಮೊಯ್ಲಾಂಜಿ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ನಾವು ಕೇಳಲಿದ್ದೇವೆ. 9:30 ಕನ್ನಡ ಕಾರ್ಯಕ್ರಮ ಮೂಡಿಬರುತ್ತೆ. ಬಸವ ಜಯಂತಿ ಕುರಿತು ಮಾಹಿತಿ ಡಾಕ್ಟರ್ ಯೋಗೀಶ್ ಕಾಯರೋಡಿ ಇವರಿಂದ. 10:00 ಜನಧನಿ ನೇರ ಫೋನಿನ ಕಾರ್ಯಕ್ರಮ. 11:00 ಯಕ್ಷಗಾನ ಯಕ್ಷ ಹಾಸ್ಯ ವೈಭವ ಕಂತು 3. ತುಳು ಕಾರ್ಯಕ್ರಮ ಬೀರದ ಬಲುಪು ಕಂತು 4. 11:30 ತುಳು ಹಾಡುಗಳು. 12:30 ಬಾವಲಾರಿ. 1:00 ಜನಪದ ಗಮ್ಮತ್ತು. 3:00 ಒಲವಿನ ಹಾಡು SMS ಆಧಾರಿತ ಕಾರ್ಯಕ್ರಮ. 4:00 ವಾಯ್ಸ್ ಆಫ್ ಮಂಜುಳ. 6:00 ರೇಡಿಯೋ ಸಂಜೆ ಕಾರ್ಯಕ್ರಮ. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು. ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. 1/2 ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸೇರಿಸಿದೆ. ಆದ್ಮೇಲೆ ಇವತ್ತು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಒಂದು ಆಹಾರವನ್ನೇ ಔಷಧಿಯಾಗಿ ಹೇಗೆ ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಬನ್ನಿ, ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಹೇಗೆ ನಮಗೆ ಆಹಾರ ಔಷಧಿಗಳ ಉಪಯುಕ್ತತೆಯನ್ನು ತಿಳಿಸ್ಕೊಡ್ತಾರೆ ಅನ್ನೋದನ್ನು ತಿಳಿಯೋಣ.
2: ನಮಸ್ಕಾರ. ಒಂದು ಪೋಷಕಾಂಶದ ಕೊರತೆಯಿಂದ ಕೂದಲು ಸಮಸ್ಯೆ ತುಂಬಾ ಜನರಿಗೆ ಕಾಡ್ತಾ ಇರುತ್ತೆ. ಆದರೆ ಹಲವಾರು ರೀತಿಯ ತೈಲಗಳನ್ನು ಅಪ್ಲೈ ಮಾಡಿ ಶಾಂಪುಗಳನ್ನು ಹಾಕಿ ನೋಡಿ ಅದು ಕೂದಲು ಸ್ಟಾಪ್ ಆಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾ ಇರ್ತಾರೆ. ಆ ಪೋಷಕಾಂಶ ಯಾವುದು, ಜೊತೆಗೆ ಆ ಪೋಷಕಾಂಶವನ್ನ ನಾವು ಒಂದು ಇಂಗ್ರೀಡಿಯೆಂಟ್ ಅಲ್ಲಿ ಒಂದು ಕಾಯಿಯಲ್ಲಿ ನಾವು ಅದನ್ನು ತೆಗೆದುಕೊಳ್ಳಬಹುದು, ಅದು ಯಾವ ಕಾಯಿ, ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳುವ. ಆ ಪೋಷಕಾಂಶ ಯಾವುದು ಅಂತಂದ್ರೆ ವಿಟಮಿನ್ ಸಿ. ವಿಟಮಿನ್ ಸಿ ಎಷ್ಟು ಮುಖ್ಯವಾದ್ದು ಅನ್ನೋದು ನಮಗೆ ಈ ಕೋವಿಡ್ ಟೈಮಲ್ಲಿ ಬಹುತೇಕ ಜನರಿಗೆ ಗೊತ್ತಾಗಿದೆ. ಯಾಕೆ ಅಂತಂದ್ರೆ ಆಗ ಎಲ್ಲರೂ ಅದರ ಮಾತ್ರೆಯನ್ನು ಚೀವ್ ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ, ಅದು ಎಷ್ಟು ಹೆಲ್ಪ್ಫುಲ್ ಅನ್ನೋದು ಗೊತ್ತಾಗಿದೆ. ವಿಟಮಿನ್ ಸಿ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಕ್ಕಾಗ ಫ್ರೀ ರ್ಯಾಡಿಕಲ್ಸ್ ಇಂದ ಆಗುವ ಡ್ಯಾಮೇಜ್ ಇದೆಯಲ್ಲ ಅದು ಕಡಿಮೆ ಆಗತ್ತೆ. ಹಾಗಾಗಿ ಹೇರ್ ಫಾಲ್ ಕಡಿಮೆ ಆಗತ್ತೆ. ಯಾಕೆಂದ್ರೆ ಎಷ್ಟೋ ಬಾರಿ ಫ್ರೀ ರ್ಯಾಡಿಕಲ್ಗಳಿಂದಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಕ್ಕಾಗ ಸಹಜವಾಗಿ ಹೇರ್ ಫಾಲ್ ಕಡಿಮೆ ಆಗತ್ತೆ. ಇನ್ನೊಂದೇನು ಅಂತಂದ್ರೆ ವಿಟಮಿನ್ ಸಿ ನಾವು ಆಹಾರದಲ್ಲಿ ಸೇವನೆ ಮಾಡುವ ಕಬ್ಬಿಣದ ಅಂಶ ಇದೆಯಲ್ಲ, ಸೊ ಆ ಕಬ್ಬಿಣ ಅಂಶವನ್ನು ಹೀರ್ಕೊಳ್ಳಿಕ್ಕೆ, ದೇಹ ಅಬ್ಸಾರ್ಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟೋ ಬಾರಿ ಏನಾಗುತ್ತೆ ಅಂತಂದರೆ ನಾವು ಕಬ್ಬಿಣ ಅಂಶ ಇರುವಂಥ ಆಹಾರವನ್ನು, ಕಬ್ಬಿಣದ ಮಾತ್ರೆಗಳನ್ನು, ಏನು ಐರನ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ತೆಗೆದುಕೊಳ್ತಿರ್ಬೋದು. ಆದರೆ ನಮ್ಮ ದೇಹಕ್ಕೆ ಅವು ಸರಿಯಾಗಿ ಅಬ್ಸಾರ್ಬ್ ಆಗದೆ ಹಾಗೆ ಪಾಸ್ ಆಗ್ತವೆ. ಸೊ ಅದು ಆಗಬಾರದು, ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಅಂತಾದರೆ ವಿಟಮಿನ್ ಸಿ ಬೇಕು. ಐರನ್ ಚೆನ್ನಾಗಿ ಇದ್ರೆ ಬಾಡಿಯಲ್ಲಿ ಮಾತ್ರ ಕೂದಲು ಚೆನ್ನಾಗಿ ಬೆಳೀತದೆ. ನಮ್ಮ ದೇಹದಲ್ಲಿ ರಕ್ತದ ಕೊರತೆ ಆದರೆ, ರಕ್ತಹೀನತೆ ಆದರೆ, ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆದರೆ ಸಹಜವಾಗಿ ಕೂದಲು ಉದುರುತ್ತದೆ. ಹಾಗಾಗಿ ವಿಟಮಿನ್ ಸಿ ಅದಕ್ಕೆ ಬೇಕು. ಇನ್ನೊಂದು ವಿಶೇಷ ಅಂಶ ಏನು ಅಂತಂದರೆ ಕೊಲಾಜಿನ್. ಅಂದರೆ ಅದು ಕೂದಲಿನ ಏನು ರೆಡಿ ಆಗಬೇಕಲ್ಲ, ಆ ರೆಡಿ ಆಗಲಿಕ್ಕೆ ಮುಖ್ಯವಾಗಿರುವಂಥ ಘಟಕ ಅದು. ಅಂದರೆ ಒಂದು ಮನೆ ಕಟ್ಟಲಿಕ್ಕೆ ಹೇಗೆ ಇಟ್ಟಿಗೆ ಬೇಕೋ ಹಾಗೆ, ಸೊ ಆ ಇಟ್ಟಿಗೆಯನ್ನು ತಯಾರು ಮಾಡಲಿಕ್ಕೆ ವಿಟಮಿನ್ ಸಿ ಬೇಕು. ಸೊ ಕೊಲಾಜಿನ್ ಚೆನ್ನಾಗಿ ನಮ್ಮ ದೇಹದಲ್ಲಿ ಇರಬೇಕು ಅಂತಾದರೆ ಅದಕ್ಕೆ ವಿಟಮಿನ್ ಸಿ ಬೇಕು. ಸೊ ಹೀಗೆ ಈ ರೀತಿ ಮೂರ್ನಾಲ್ಕು ರೀತಿಯಲ್ಲಿ ವಿಟಮಿನ್ ಸಿ ಸೇವನೆಯಿಂದಾಗಿ ಹೇರ್ ಫಾಲನ್ನು ತಡೆಯಬಹುದು. ಹೇರ್ ಫಾಲ್, ಹೇರ್ ಗ್ರೋತ್ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುವ ಹಾಗೆ ನೋಡ್ಕೊಳ್ಬಹುದು. ಹಾಗಾದರೆ ನಾನು ಹೇಳಿದೆ ವಿಟಮಿನ್ ಸಿ ಇರುವಂಥ ಹಲವಾರು ರೀತಿಯ ಆಹಾರ ಪದಾರ್ಥಗಳು ನಮ್ಮಲ್ಲಿವೆ, ಅದರಲ್ಲಿ ಬೆಸ್ಟ್ ಯಾವುದು ಅಥವಾ ನಿತ್ಯ ಸೇವನೆ ಮಾಡುವಂಥದ್ದು ಅಥವಾ ತುಂಬ ಹೆಲ್ಪ್ ಆಗುವಂಥದ್ದು ಯಾವುದು ಅಂತ. ಸೊ ಅಂಥ ಒಂದು ಕಾಯಿಯನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಯಾಕೆಂದರೆ ಹಣ್ಣುಗಳ ಬಗ್ಗೆ ನಮಗೆ ಗೊತ್ತಿದೆ, ಸೀಬೆ ಹಣ್ಣು ಅಥವಾ ಮೂಸಂಬಿ ಹಣ್ಣು, ಕಿತ್ತಳೆ ಹಣ್ಣು, ಈ ರೀತಿ ಹುಳಿ ಹಣ್ಣುಗಳಲ್ಲಿ, ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ಆದರೆ ಒಂದು ಕಾಯಿಯಲ್ಲಿ ಯಾವುದು ಆ ಕಾಯಿ ಅಂದರೆ ನೆಲ್ಲಿಕಾಯಿ. ನೆಲ್ಲಿಕಾಯಿಗೆ ಆಯುರ್ವೇದದಲ್ಲಿ ಸದಾಪಥ್ಯ ಅಂತ ಹೇಳಿದರೆ ಅಂದರೆ ನಿತ್ಯ ಸೇವನೆ ಮಾಡ್ಬೋದು ಅಂತ. 365 ದಿನ ಕೂಡ ತೆಗೆದುಕೊಳ್ಳಬಹುದು. ನನಗೆ ಮೂಸಂಬಿ ತಿಂದರೆ ಅಸಿಡಿಟಿ ಆಗುತ್ತೆ ಅನ್ನೋರು ನೆಲ್ಲಿಕಾಯಿ ತಿನ್ಬೋದು, ಯಾಕಂದರೆ ಅಸಿಡಿಟಿಗೆ ನೆಲ್ಲಿಕಾಯಿ ಔಷಧವಾಗಿ ಕೆಲಸ ಮಾಡುತ್ತೆ. ಉಳಿದ ರೀತಿಯ ಹುಳಿ ಪದಾರ್ಥಗಳು, ಉದಾಹರಣೆಗೆ ನಿಂಬೆ ಹಣ್ಣಿರ್ಬೋದು, ಅದನ್ನು ತೆಗೆದುಕೊಂಡಾಗ ಪಿತ್ತ ಆಗತ್ತೆ ಅಂತ ಹೇಳುವವರಿಗೆ ನೆಲ್ಲಿಕಾಯಿ ಪಿತ್ತವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಯಾಕೆಂದರೆ ಆಯುರ್ವೇದ ಗ್ರಂಥದಲ್ಲಿ ಒಂದು ಕಡೆ ಮಾತು ಬರುತ್ತೆ, ದಾಡಿ ಮಾಮಲಕಾದ್ರತೆ ಅಂತ. ಅಂದರೆ ಪಿತ್ತವನ್ನು ಹೆಚ್ಚು ಮಾಡುವಂತಹ ದ್ರವ್ಯಗಳೆಲ್ಲ, ಹುಳಿಯೆಲ್ಲವೂ ಪಿತ್ತವನ್ನು ಹೆಚ್ಚು ಮಾಡುವಂಥವು, ಆದರೆ ದಾಳಿಂಬೆ ಮತ್ತು ನೆಲ್ಲಿಕಾಯಿಯನ್ನು ಬಿಟ್ಟು ಅಂತ ಆಯುರ್ವೇದ ಗ್ರಂಥಗಳಲ್ಲಿ ಹೇಳ್ತಾರೆ. ಹಾಗಾಗಿ ನೆಲ್ಲಿಕಾಯಿ ಏನು ಪಿತ್ತವನ್ನು ಕೂಡ ಕಡಿಮೆ ಮಾಡುತ್ತೆ, ಅದರಿಂದನೂ ಕೂಡ ಹೇರ್ ಫಾಲ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಪಿತ್ತ ಹೆಚ್ಚಿಗೆ ಇದ್ದಾಗ ಹೇರ್ ಫಾಲ್ ಹೆಚ್ಚಾಗತ್ತೆ. ಮತ್ತೆ ಇದು ನೆಲ್ಲಿಕಾಯಿಯ ವಿಶೇಷತೆ ಏನು ಅಂತಂದರೆ, ನೆಲ್ಲಿಕಾಯಿ ಒಣಗಿದ ಮೇಲೆ ಕೂಡ, ಯಾಕೆಂದರೆ ನಮಗೆ 365 ಡೇಸ್ ಹಸಿ ನೆಲ್ಲಿಕಾಯಿ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಹಸಿ ನೆಲ್ಲಿಕಾಯಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು, ಯಾಕೆ ಅಂದರೆ ಹಸಿ ನೆಲ್ಲಿಕಾಯಿಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇದೆ. ಆದರೆ ನಮಗದು ಸಿಗಲಿಲ್ಲ ಅಂತ ಅಂದರೆ ಏನು, ಹಸಿ ನೆಲ್ಲಿಕಾಯಿ ಸಿಗಲಿಲ್ಲ ಅಂತಾದರೆ ಅದನ್ನು ಒಣಗಿಸಿಟ್ಕೊಂಡಂತಹ ನೆಲ್ಲಿಕಾಯಿಯನ್ನು ಕೂಡ ನಾವು ಸೇವನೆ ಮಾಡ್ಬೋದು. ಅದರಲ್ಲಿಯೂ ತಕ್ಕ ಮಟ್ಟಿಗೆ ವಿಟಮಿನ್ ಸಿ ನಮಗೆ ಸಿಗತ್ತೆ. ಹಸಿ ನೆಲ್ಲಿಕಾಯಿಯಷ್ಟು ಸಿಗದೇ ಇರ್ಬೋದು, ಆದರೆ ಒಣ ನೆಲ್ಲಿಕಾಯಿಯಲ್ಲಿ ಅಥವಾ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಂಥ ನೆಲ್ಲಿಕಾಯಿಯಲ್ಲಿ ನಮಗೆ ಹೇರಳವಾಗಿ ಸಿಗತ್ತೆ. ಅದನ್ನು ನಿತ್ಯವೂ ಸೇವನೆ ಮಾಡೋದ್ರಿಂದ ನಮ್ಮ ದೇಹ ಏನು ಮುಪ್ಪಾಗೋದು ಕೂಡ ಕಡಿಮೆ ಆಗತ್ತೆ, ಅಂದರೆ ಲೇಟ್ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ಅದಕ್ಕೆ ವಯಸ್ಥಾಪಕ ಅಂತ ಹೇಳ್ತಾರೆ, ಅಂದರೆ ನಿಧಾನವಾಗಿ ಮುಪ್ಪು ಬರುವ ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ನೆಲ್ಲಿಕಾಯಿಯಲ್ಲಿದೆ ಅಂತ. ಹಾಗೆ ಕೂದಲುದ್ರೋದನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಈ ಎಲ್ಲ ರೀತಿಯಲ್ಲಿ ವಿಟಮಿನ್ ಸಿ ನಮಗೆ ಹೆಲ್ಪ್ಫುಲ್. ವಿಟಮಿನ್ ಸಿ ನಮಗೆ ದೇಹಕ್ಕೆ ಚೆನ್ನಾಗಿ ಬರಬೇಕು, ಎಸ್ಪೆಷಲಿ ಕೂದಲುದ್ರು ಸ್ಟಾಪ್ ಆಗಬೇಕು, ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ನೆಲ್ಲಿಕಾಯಿ ತುಂಬ ಹೆಲ್ಪ್ಫುಲ್. ನೆಲ್ಲಿಕಾಯಿ ಇದು ಒಂದೇ ಅಲ್ಲ, ಹಲವಾರು ರೀತಿಯಲ್ಲಿ ಹೆಲ್ಪ್ಫುಲ್. ಯಾಕೆ ಅಂತಂದರೆ ನೋಡಿ, ನಾವು ಚ್ಯವನಪ್ರಾಶ್ ಬಗ್ಗೆ ಎಷ್ಟೆಲ್ಲ ಕೇಳ್ತೇವೆ, ಚ್ಯವನಪ್ರಾಶ್ ಅಷ್ಟು ಒಳ್ಳೆಯದು ಅಂತ. ಚ್ಯವನಪ್ರಾಶನ ಅತ್ಯಂತ ಮುಖ್ಯ ಘಟಕ ನೆಲ್ಲಿಕಾಯಿ. ಸೊ ನೆಲ್ಲಿಕಾಯಿ ಇಲ್ಲ ಅಂದರೆ ಚ್ಯವನಪ್ರಾಶ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೆಲ್ಲಿಕಾಯಿ ಚ್ಯವನಪ್ರಾಶದ ಮುಕ್ಕಾಲು ಭಾಗ ಚ್ಯವನಪ್ರಾಶ್ನಲ್ಲಿ ನೆಲ್ಲಿಕಾಯಿಯೇ ತುಂಬಿಕೊಂಡಿರೋದು. ಹಾಗಾಗಿ ನೆಲ್ಲಿಕಾಯಿಯನ್ನು ನಾವು ನಿತ್ಯವೂ ಬಳಕೆ ಮಾಡ್ಬೋದು. 365 days ದಿವಸಕ್ಕೆ ಒಂದೋ ಎರಡೋ ನೆಲ್ಲಿಕಾಯಿಯನ್ನು ತಿಂದರೆ ಹಲವಾರು ರೀತಿಯ ಸಮಸ್ಯೆಗಳನ್ನು ದೂರ ಇಡಬಹುದು. ಎಸ್ಪೆಷಲಿ ಹೇರ್ ಫಾಲ್ ಅಂತೂ ಖಂಡಿತ ಕಡಿಮೆ ಆಗುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಧನ್ಯವಾದ.
3: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
4: ಹಾ ಬಂದೆ ಅಮ್ಮ.
3: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
4: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
3: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
4: ಆಯ್ತಮ್ಮ.
5: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಯೋಗೀಶ್ ಕೈರೋಡಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
1: ನಾವು ಈಗ ಮಾತನಾಡ್ತಾ ಇರುವ ನಾನು ಕೂಡ ಬಸವಣ್ಣನ ಬಗ್ಗೆ ಒಂದಿಷ್ಟು ವಚನಗಳ ಮೂಲಕ ನನಗೆ ಗೊತ್ತಿದೆ, ಅಥವಾ ಒಂದಿಷ್ಟು ನಾವು ಯಾವುದನ್ನು ಓದ್ತೇವೋ ಯಾವುದನ್ನು ಮಾತಾಡ್ತೇವೋ ಪರೋಕ್ಷವಾಗಿ ಆದರೂ ಕೂಡ ಒಂದಿಷ್ಟು ಪ್ರಮಾಣ ಆದರೂ ಕೂಡ ನಮ್ಮ ಬದುಕಿನಲ್ಲಿ ಅದು ಬಂದೇ ಬರ್ತದೆ. ನಾವು ಬಸವಣ್ಣನನ್ನು ಯಾರು ಓದಿದಾರೋ ಅವರು ಬಸವಣ್ಣನನ್ನು ಸಂಪೂರ್ಣ ಅನುಷ್ಠಾನ ಮಾಡದೇ ಇದ್ದರೂ ಕೂಡ, ಓದಿದವರೆಲ್ಲರೂ ಬಸವಣ್ಣ ಆಗದೇ ಇದ್ದರೂ ಕೂಡ, ಆದರೆ ಒಂದು ಅಂಶ ನಮ್ಮ ಬದುಕಿನ ಒಳಗಡೆ ಅದು ಬಂದೇ ಬರ್ತದೆ, ಅದು ಸತ್ಯ. ಆದ್ದರಿಂದ ನಾನು ಯಾರು ಬಸವೇಶ್ವರರ ತತ್ವವನ್ನು ದಿನನಿತ್ಯದ ಬದುಕಿನಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೋ ಅಂತರವೆಯವರ ಎದುರುಗಡೆ ಒಂದಿಷ್ಟು ಆಲೋಚನೆ ಮಾಡಿರುವ ನಾನು ಮಾತನಾಡ್ತಾ ಇದ್ದೇನೆ ಅನ್ನೋದು ಒಂದು ವಿಷಯ. ಒಂದು ಕಲ್ಯಾಣ ಕರ್ನಾಟಕದ ಬಸವಣ್ಣನ ಬಗ್ಗೆ ಕರಾವಳಿಯಲ್ಲಿ ನಿಂತು ನಾವು ಮಾತಾಡ್ತಾ ಇದ್ದೇವೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ಎಲ್ಲ ಅರ್ಥದಲ್ಲಿ ಅವರು ಮಾತನಾಡುವಾಗ ಹೇಳಿದರು, ಎಲ್ಲ ಜಯಂತಿಗಳಲ್ಲೂ ತನ್ನ ಹೆಸರು ಬರ್ತದೆ, ಆದರೆ ನಾನು ಬೆಳ್ತಂಗಡಿಯವಾಗಿರೋದ್ರಿಂದ ನಾನು ಭಾಗವಹಿಸುವುದಿಲ್ಲ. ಆದರೆ ಈ ಬಸವೇಶ್ವರರ ಜಯಂತಿಯಲ್ಲಿ ಅವರು ಪ್ರಪ್ರಥಮ ಬಾರಿಗೆ ಭಾಗವಹಿಸಿದ್ದಾರೆ ಅನ್ನೋದು ಕೂಡ ಎಲ್ಲ ದೃಷ್ಟಿಯಿಂದಲೂ ಕೂಡ ಇದೊಂದು ಒಂದು ಸಂತೋಷದ ಸಂಗತಿ. ನಾವೆಲ್ಲರೂ ಮಾತನಾಡ

ಆಚರಿಸ್ತಾ ಇದ್ದೀವೋ ಆ ವ್ಯಕ್ತಿತ್ವವನ್ನು ಎತ್ತರಿಸುವ ದೃಷ್ಟಿಯಿಂದ ಹೇಳುವ ಮಾತುಗಳು. ಇನ್ನೊಂದು ದೃಷ್ಟಿಯಲ್ಲಿ ಅದು ನಮಗೆ ನಾವೇ ಮಾಡುವ ಅವಮಾನ ಅಂತಲೂ ಅನಿಸ್ತದೆ. ಯಾಕೆಂದರೆ ಬಸವಣ್ಣನನ್ನ ಪ್ರಕಾರ ಬಸವಣ್ಣನ ವಿಚಾರಧಾರೆಗಳು, ಇವತ್ತು ನಾವು ಅವರಿಗೆ ಹೂವಿನ ಗೌರವವನ್ನು ಸಲ್ಲಿಸಿದ್ದೇವೆ, ದೀಪ ಹಚ್ಚಿದ್ದೇವೆ, ಈ ರೀತಿಯಾಗಿ ನಾವು ಪಾಲ್ಗೊಂಡಿದ್ದೇವೆ, ಒಂದಿಷ್ಟು ಏನಾದರೂ ಒಂದು ತಿಂಡಿಯೋ ಚಹಾವೋ ಕುಡಿದು ಹೋಗುವುದಕ್ಕೆ ಸೀಮಿತ ಆಗಬೇಕಿತ್ತು ಅಂತ ನನ್ನ ಪ್ರಕಾರ. ಬಸವೇಶ್ವರರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತಾಗಬೇಕಿತ್ತು ಅಂದರೆ, ಯಾಕೆ ಅಂತೇಳಿದರೆ ಆ ವಿಚಾರಧಾರೆಗಳು ಎಲ್ಲವೂ ಇಂದು ಅನುಷ್ಠಾನ ಆಗ್ತಾ ಇದ್ದರೆ, ಎಲ್ಲವೂ ನಮ್ಮ ಬದುಕಿನಲ್ಲಿ ಬರ್ತಾ ಇದ್ದರೆ, ನನ್ನ ಪ್ರಕಾರ ಅವರ ವಿಚಾರಗಳನ್ನು ಮತ್ತೆ ಮತ್ತೆ ಹೇಳುವ, ಪ್ರಸ್ತುತ ಅಂತ ಹೇಳುವ ಅವಶ್ಯಕತೆಯೇ ಇಲ್ಲ ಅಂತ. ಆದ್ದರಿಂದ ನನಗೆ, ನಾನು ಕೂಡ ತರಗತಿಯಲ್ಲಿ ಹೇಳ್ತಾ ಇದ್ದೇನು ಅಂತೇಳಿದರೆ, ಮಕ್ಕಳೇ ನೀವು 12ನೇ ಶತಮಾನದ ವಚನಕಾರರ ಬಗ್ಗೆ, ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ದೇವೆ, ನಾವು ಯೋಚಿಸ್ತಾ ಇದ್ದೇವೆ. ನೀವು 21ನೇ ಶತಮಾನದವರು, ನಿಮಗೆ ಅನಿಸಿರ್ಬೋದು ಸರ್ ಏನು ಔಟ್ಡೇಟೆಡ್ ಮಾತಾಡ್ತಾ ಇದ್ದಾರಾ ಅಂತ. 21ನೇ ಶತಮಾನದ ನಮಗೆ 21ನೇ ಶತಮಾನದ್ದೋ 25ನೇ ಶತಮಾನದ್ದೋ ವಿಚಾರಧಾರೆಯನ್ನು ಒಬ್ಬರು ಮೇಷ್ಟ್ರು ಕೊಡಬೇಕು ಅಲ್ಲ. ಆದರೆ ನೀವು ಹೋಗಿ ಹೋಗಿ 12ನೇ ಶತಮಾನಕ್ಕೆ ಬರ್ತಾ ಇದ್ದೇವೆ ಅಂದರೆ ನಮ್ಮದು ಹಿಮ್ಮುಖ ಚಲನೆಯೋ ಅಂತ ನೀವು ಭಾವಿಸ್ಬೋದು, ನಾವು ಹಿಂದೆ ಹೋಗ್ತಾ ಇದ್ದೇವೋ ಅಂತ ಭಾವಿಸ್ಬೋದು. ಹೌದು, ನೀವು ಹಿಂದೆ ಹೋಗ್ತಾ ಇದ್ದೀರಿ. 21ನೇ ಶತಮಾನದ ನೀವು 12ನೇ ಶತಮಾನಕ್ಕೆ ಹೋಗ್ತಾ ಇದ್ದೀರಿ. ಅದು ಕಾಲದ ದೃಷ್ಟಿಯಿಂದ ಮಾತ್ರ ಹಿಂದೆ, ಆದರೆ ಬಸವಣ್ಣ ಹೇಳಿರುವ ವಿಚಾರಧಾರೆಗಳಿದೆಯಲ್ಲ, ಅದು 21ನೇ ಶತಮಾನ ಮಾತ್ರ ಅಲ್ಲ, ಅದು ಒಂದು ಅರ್ಥದಲ್ಲಿ ಇವತ್ತಿದ್ದು ಇವತ್ತಿನ ವಿಚಾರ ಅಂದರೆ ಕಾಲ ಮಾತ್ರ ಹಿಂದೆ, ಆದರೆ ವಿಚಾರಧಾರೆ ಬಹಳ ನಮಗಿಂತ ಎಷ್ಟೋ ಪಟ್ಟದು ಮುಂದೆ ಇದೆ ಅಂತ ನಾನು ವಚನಗಳನ್ನು ಉಲ್ಲೇಖಿಸ್ತಾ ಹೇಳಿದ್ದೀನಿ. ಆದ್ದರಿಂದ ನಮಗೆ ಮತ್ತೆ ಮತ್ತೆ ನಾವು ವಚನಕಾರರು ಪ್ರಸ್ತುತ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂತೇಳಿದ್ರೆ, ಬಸವಣ್ಣನ ಎಲ್ಲ ಆಶಯಗಳು ಅದು ಈಡೇರಿಲ್ಲ ಅಂತ. ಮತ್ತು ಅದರ ಬಗ್ಗೆ ನಾವು ನಿರಾಶೆ ಪಡಬೇಕಾದ ಸಂಗತಿ ಇಲ್ಲ. ಯಾರ ಬಗ್ಗೆ, ಬಸವಣ್ಣ ಅಂತಲ್ಲ, ಯಾವ ದಾರ್ಶನಿಕರ ಬಗ್ಗೆ ಮಾತನಾಡುವಾಗಲೂ ಕೂಡ ಈ ಪ್ರಸ್ತುತ ಅಂತ ಹೇಳ್ತೇವೆ, ಮತ್ತು ಎಲ್ಲವೂ ಅನುಷ್ಠಾನ ಆಗಿಲ್ಲ ಅಂತ ನಾವು ಹೇಳ್ತೇವೆ. ಇದು ನಿರಾಶೆಯ ಮಾತುಗಳಲ್ಲ, ಇದು ಸ್ವಾಭಾವಿಕವಾದ್ದು ಅಂತ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಒಂದು ಹಣತೆ ಕವಿತೆಯಲ್ಲಿ ಸಾಲುಗಳಲ್ಲಿ ಬರೀತಾರೆ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಹೋಗಲಾಡಿಸುತ್ತೇನೆಂಬ ಜಿದ್ದಿನಿಂದಲ್ಲ. ಮತ್ತೆ ಕತ್ತಲೆ ನಮ್ಗೆ ಗೊತ್ತು, ಮತ್ತೆ ಹಣತೆ ನಂದಿ ಹೋಗ್ತದೆ. ಆದರೂ ಹಣತೆ ಹಚ್ಚುತ್ತೇನೆ, ಇರುವಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಚ್ಚುತ್ತೇನೆ. ಅವರು ಸಾಲುಗಳಲ್ಲಿ ಹೇಳ್ತಾರೆ, ದೀಪಾವಳಿಯ ಹಣತೆಗಳ ಹಡಗೆಯ ಕರಗಿ ಮುಳುಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ, ಆದರೂ ಹಣತೆ ಹಚ್ಚುತ್ತೇನೆ ಅಂತ ಆ ಕಾವ್ಯವನ್ನು, ಕವಿತೆಯನ್ನು ಅವರು ಮುಂದುವರಿಸ್ತಾರೆ. ಅಂದರೆ ನಮಗೆ ಈ ರೀತಿ ಮಾತಾಡೋದು, ಯೋಚಿಸುವುದು, ಮತ್ತೆ ಮತ್ತೆ ಓದುವುದು, ಅದೊಂದು ನಿರಂತರವಾಗಿ ಮಾಡಬೇಕಾದ ಒಂದು ಹಣತೆ ಹಚ್ಚುವ ಒಂದು ಕಾಯಕ ಎನ್ನುವ ಒಂದು ನಂಬಿಕೆಯಲ್ಲಿ ನಾವು ಅದನ್ನು ಆಲೋಚನೆ ಮಾಡ್ತಾ ಇದ್ದೇವೆ. ನನಗೆ ಇನ್ನೊಂದು, ಯಾಕೆಂದರೆ ತಮಗೆಲ್ಲರಿಗೂ ಬಸವಣ್ಣನ ವಚನ ವಿಚಾರಧಾರೆಗಳೆಲ್ಲ ಗೊತ್ತಿದೆ, ನಾನು ಅದರ ಆಚೆಗೆ ಏನಾದರೂ ಯೋಚಿಸ್ಲಿಕ್ಕೆ ಆಗ್ತದ ಅಂತ ಪ್ರಯತ್ನ ಮಾಡೋದು ಏನಂದರೆ, ನನಗೆ ಯೋಚಿಸೋದು ಏನು ಅಂತೇಳಿದರೆ, ಬಸವಣ್ಣ ಮಾತ್ರ ಜನಿಸಿದ್ದಲ್ಲ, ಅನೇಕ ದಾರ್ಶನಿಕತೆ ಜನಿಸಿದ್ದಾರೆ. ಬುದ್ಧ ಜನಿಸಿದ್ದು ನಮ್ಗೆ ಗೊತ್ತಿದೆ, ಅಥವಾ ಜೈನ ಧರ್ಮದ ತೀರ್ಥಂಕರ ಉದಯ ಆದದ್ದು ಗೊತ್ತಿದೆ. ಎಲ್ಲೆಲ್ಲ ಅನೇಕ ದಾರ್ಶನಿಕರು ಜನಿಸಿದ್ರಲ್ಲ, ಮೊನ್ನೆ ಅಂಬೇಡ್ಕರ್ ಜಯಂತಿ ಆಯಿತು, ಬೇರೆ ಬೇರೆ ಮಹಾತ್ಮರು ಜನಿಸಿದ್ರಲ್ಲ, ಇವರು ಇಲ್ಲಿ ಯಾಕೆ ಜನಿಸ್ತಾರೆ ಅಥವಾ ಹೇಗೆ ಏನು ಅನ್ನೋದರ ಯೋಚನೆ ಮಾಡುವಾಗ, ನನ್ನ ಪ್ರಕಾರ ಇದು ಪ್ರಕೃತಿ ಅಂತ ನಾನು ಹೇಳೋದು. ಈಗ ತುಂಬ ಸೆಕೆ ಆದಾಗ ಮಾತಾಡ್ತಾರೆ, ಏನಾದರೂ ಭಾಳ ಸೆಕೆ ಆಗ್ತಾ ಇದೆ, ಇವತ್ತು ಮಳೆ ಬರ್ತದೆ ಅಂತ. ಅಂದರೆ ಪ್ರಕೃತಿಯಲ್ಲಿ ಅತಿರೇಕ ಆದಾಗ, ನಾವು ಜನಸಂಖ್ಯೆ ಇರುವ ಬಗ್ಗೆ ಕೂಡ ಸಿದ್ಧಾಂತಗಳು ಹೇಳ್ತದೆ, ಅತಿರೇಕ ಆಗ್ತದ ಪ್ರಕೃತಿಯಲ್ಲೇ ಪರಿಹಾರ ಇದೆ ಅಂತ. ಪ್ರಕೃತಿಯಲ್ಲೇ ಪರಿಹಾರ ಇದೆ, ಸೆಕೆ ಜಾಸ್ತಿ ಆಗ್ತದೋ ಮತ್ತೆ ಮಳೆ ನೀರು ಬಂದು ತಂಪೆರೆಯುವುದು ಎಲ್ಲವೂ ಪ್ರಕೃತಿಯ ಗುಣ ಅಂತ. ಹೀಗೆ ಮಹಾತ್ಮರ ಜನನ ಕೂಡ ಪ್ರಕೃತಿಯಲ್ಲಿ ಅಥವಾ ನಮ್ಮ ಜನಜೀವನದಲ್ಲಿ ಯಾವುದು ಅತಿರೇಕ ಆಗ್ತದೋ ಅಥವಾ ಅಧರ್ಮ ಆಗ್ತದೋ, ಒಂದಿಷ್ಟು ತಪ್ಪುಗಳು, ಸಮಸ್ಯೆಗಳು, ಅಸಮಾನತೆಗಳು, ಅನ್ಯಾಯಗಳು ಸಮಾಜದಲ್ಲಿ ನಡೀತದೆ. ಆದರೆ ಅದರ ಒಂದು ಚೌಕಟ್ಟನ್ನು ಮೀರಿ ಅತಿರೇಕ ಆದಾಗ ಅಲ್ಲೊಂದು ಮಹಾತ್ಮರು ಹುಟ್ಟಿಕೊಳ್ತಾರೆ ಅಂತ. ಮಹಾತ್ಮರು ಹುಟ್ಟಿಕೊಳ್ತಾರೆ, ಅವರು ನಮ್ಮ ಹಾಗೆ ಜನಸಾಮಾನ್ಯರು. ನಮಗೆ ಹರಿಹರ ಬರೆದಿರುವ ರಗಳೆ, ಬಸವ ರಾಜ ದೇವರ ರಗಳೆ ಅಂತ ಬರೆದಿದ್ದಾರೆ. ಅಂದರೆ ಸಾಮಾನ್ಯ ಬಸವ, ಆದರೆ ಅದೇ ಬಸವ ಬೆಳೀತಾ ಬೆಳೀತಾ ಎಲ್ಲರಿಗೂ ಕೂಡ ಬಸವಣ್ಣ ಆಗ್ತಾರೆ.

0: ಆದರೆ ಬಸವಣ್ಣನಾಗಿ ಅವರು ಉಳಿಯುವುದಿಲ್ಲ, ಬಸವ ರಾಜ ಆಗ್ತಾರೆ. ಆ ಕರಣಿಕರಾಗಿ ಅಥವಾ ಮಂತ್ರಿಯಾಗಿ, ಅಲ್ಲಿ ಬಿಜ್ಜಲನಿಗೆ ಒಬ್ಬ ಮಾರ್ಗದರ್ಶಕರಾಗಿ, ಅರ್ಥವ್ಯವಸ್ಥೆಯ ಒಂದು ನಿರ್ವಾಹಕರಾಗಿ ಅವರೊಬ್ಬರು ಜನಸಾಮಾನ್ಯರ ಜನರ ಬದುಕಿನ ಒಳಗಡೆ ಒಬ್ಬ ರಾಜ ಆಗ್ತಾರೆ. ರಾಜನಾಗಿ ನಿಲ್ಲುವುದಿಲ್ಲ, ಅವರು ಕೊನೆಗೆ ದೇವರಾಗ್ತಾರೆ. ಅದರಿಂದ ಬಸವಣ್ಣ, ಬಸವರಾಜ, ಬಸವ ದೇವರಾಗುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಏನನ್ನು ಸೂಚಿಸ್ತದೆ ಅಂತೇಳಿದ್ರೆ, ಮನುಷ್ಯರಾಗಿರುವ ನಾವು ಹೀಗೆ ವಯಸ್ಸಾಗುತ್ತಾ ವಯಸ್ಸಾಗುತ್ತಾ, ತಿಳಿತಾ ತಿಳಿತಾ, ಅನುಭವ ಆಗುತ್ತಾ ಆಗುತ್ತಾ ಬೆಳಿಬೇಕು ಅನ್ನುವ ಸಂದೇಶವು ಅದು ಬಸವಣ್ಣನವರ ಹೆಸರಿನಲ್ಲೇ ಇದೆ. ಅವರ ಹೆಸರಿನಲ್ಲೇ ಇಂತಹ ಒಂದು ಗುಣ ಇದೆ, ನಮ್ಗೆ ಗೊತ್ತಿದೆ. ಆದ್ದರಿಂದ ಯಾವುದೇ ರೀತಿಯ ಈಗ ಜೈನ ಧರ್ಮ ಯಾವುದನ್ನು ಹೇಳುತ್ತದೆ ಅಂತೇಳಿದ್ರೆ, ಅಹಿಂಸೆಯನ್ನು ಮತ್ತು ತ್ಯಾಗವನ್ನು ಹೇಳ್ತದೆ. ಅದು ಸುಲಭದಲ್ಲಿ ಅದನ್ನು ಪಾಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅತಿಯಾದ್ದನ್ನು ಹೇಳ್ತಾರೆ ಅದು ತ್ಯಾಗ ಅಂತೇಳಿದರೆ, ಇಡೀ ನಮಗೆ ಮಾತಾಡಲಿಕ್ಕೆ ಪಾಠ ಮಾಡಲಿಕ್ಕೆ ಭಾಳ ಸುಲಭ. ಸಮಸ್ತ ರಾಜ್ಯವನ್ನೇ ತ್ಯಾಗ ಮಾಡುವ, ಮೈಯ ಬಟ್ಟೆಯನ್ನೇ ತೆಗೆದು ನಿಲ್ಲುವ ಒಂದು ಅತಿರೇಕದ ಒಂದು ತ್ಯಾಗ, ಎಲ್ರಿಗೂ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅತಿರೇಕದ ತ್ಯಾಗವನ್ನು ಹೇಳ್ತದೆ. ಇನ್ನೊಂದು ಕಡೆಯಲ್ಲಿ ಅಹಿಂಸೆಯ ಬಗ್ಗೆ ಹೇಳ್ತದೆ. ಎಲ್ಲಿಯವರೆಗೆ ಅಂತೇಳಿದ್ರೆ, ಕತ್ತಲಾಗುವ ಮೊದಲೇ ಊಟ ಮಾಡಬೇಕು, ಯಾಕಂದರೆ ಎಲ್ಲೋ ಒಂದು ಕಡೆ ಸೊಳ್ಳೆ ಇತ್ಯಾದಿ ಬರ್ಬೋದಾ ಅಂತ. ಯಾಕೆ ಇಂಥದ್ದೆಲ್ಲ ಬಂತು ಅಂತೇಳಿದ್ರೆ, ಅತಿರೇಕದ ಭೋಗ ಇತ್ತು, ಅತಿರೇಕದ ಭೋಗ ಇತ್ತು, ಅತಿರೇಕದ ಹಿಂಸೆ ಇತ್ತು. ಅಂತಹ ವಾತಾವರಣದಿಂದಲೇ ಒಬ್ಬ ಇಂತಹ ತ್ಯಾಗ ಮತ್ತು ಅಹಿಂಸೆಯ ಪ್ರತಿಪಾದಕ ಬರ್ತಾರೆ. ಆದ್ದರಿಂದ ಒಬ್ಬ ಬಸವಣ್ಣ ಒಂದು ಬ್ರಾಹ್ಮಣ ಸಮಾಜದ ಒಳಗಡೆ ಜನಿಸಿದರೂ ಕೂಡ, ಒಳ್ಳೆಯ ಸಂಸ್ಕಾರದ ವಾತಾವರಣದಲ್ಲಿ ಜನಿಸಿದರೂ ಕೂಡ, ಅಲ್ಲಿಯೂ ಕೂಡ ಕರ್ಮಟ ಕ್ರಿಯೆಗಳೇ ಅಧಿಕ ಆಗಿ ಅಂತರಂಗದ ಶುದ್ಧಿ ನಗಣ್ಯ ಆಗುವಾಗ ತನ್ನ ವಾತಾವರಣದಲ್ಲೇ ಒಂದು ವಿಚಾರ ಹುಟ್ಟುತ್ತದೆ, ಇದು ಅಲ್ಲ, ಇದಲ್ಲ ದೇವರಿಗೆ ಇಷ್ಟ ಆಗುವುದು, ಇದಲ್ಲ ನಾವು ಮಾಡ್ತಾ ಇರೋದು ಇಷ್ಟ ಅಲ್ಲ ಅಂತ. ಕರ್ಮಕ್ರಿಯೆಗಳು ಇದೆ, ಕರ್ಮಕ್ರಿಯೆಗಳಿಗೆ ಮಾತ್ರ ಸೀಮಿತ ಆಗಿ ಅಂತರಂಗದ ಶುದ್ಧಿಗೆ ಅಥವಾ ಭಕ್ತ ಮತ್ತು ಭಗವಂತನ, ಭಕ್ತ ಮತ್ತು ಭಗವಂತನ ಒಂದು ಅನುಸಂಧಾನಕ್ಕೆ ಅಲ್ಲಿ ಮಹತ್ವ ಕಡಿಮೆ ಆದಾಗ ಅಲ್ಲೊಬ್ಬ ಬಸವಣ್ಣ ಜನಿಸ್ತಾರೆ. ಆದ್ದರಿಂದ ಅಂತಹ ವಾತಾವರಣದಲ್ಲಿ, ಅದರಿಂದ ಕ್ರಾಂತಿ ಎಲ್ಲಿದೆ ಅಂತೇಳಿದ್ರೆ, ಯಾರೂ ಇನ್ನೊಬ್ಬರನ್ನು ಬೈಯುವುದಲ್ಲ ಅಥವಾ ಇನ್ನೊಬ್ಬರದು ನಿಮ್ಮದು ಸರಿ ಇಲ್ಲ ಅಂತ ಹೇಳೋದಲ್ಲ, ನಮ್ಮೊಳಗಡೆ ಇರುವಂಥ ವಾತಾವರಣದಲ್ಲಿ ಎಲ್ಲೋ ಒಂದು ಕಡೆ ಪರಿವರ್ತನೆ ಆಗಬೇಕು, ಇದಲ್ಲ ಇದಲ್ಲ ಅಂತ ಹೇಳ್ತಾನೆ. ಅಲ್ಲಿ ವಿರೋಧಿಸ್ತಾ ಅಥವಾ ಚಡಪಡಿಸ್ತಾ ಅಥವಾ ಉಪನಯನವನ್ನು ಒತ್ತಾಯಕ್ಕೆ ಒಪ್ಪಿಕೊಳ್ತಾ ಮತ್ತೆ ಅದರಿಂದ ಹೊರಬರುವುದಿದೆಯಲ್ಲ, ಇದು ಬುದ್ಧನನ್ನೂ ಕಟ್ಟಿ ಹಾಕ್ಲಿಕ್ಕಾಗಲಿಲ್ಲ. ಆ ಗೌತಮನನ್ನು ಕೂಡ ತನ್ನ ಮನೆಯ ಅರಮನೆಯ ಸುಖಲೋಲುಪತಿಯಲ್ಲಿ ಬದುಕಬಹುದಿತ್ತಲ್ಲ, ಗೌತಮನಿಗೆ ರಾಜ ಅಲ್ವಾ. ಒಬ್ಬ ಬಾಹುಬಲಿಗೆ ಎಂತಹ ಬಾಹುಬಲಿ, ಸಾಮಾನ್ಯ ಬಡವ ತ್ಯಾಗ ಮಾಡಿದರೆ ದೊಡ್ಡ ವಿಷಯ ಅಲ್ಲ, ಸಮಸ್ತವನ್ನು ತ್ಯಾಗ ಮಾಡುವುದು ಅಂತೇಳಿದರೆ, ಅಂದರೆ ಈ ರೀತಿಯ ಒಬ್ಬ ಬಸವಣ್ಣ, ಯಾರೋ ಒಬ್ಬರು ಅದರಿಂದ ಹೊರಗಿರುವವರು ಅದನ್ನು ಟೀಕಿಸಿದರೆ ತೊಂದರೆ ಇಲ್ಲ, ಅವರೇನು ನಮಗೆ ಸಿಗಲಿಲ್ಲ ಅಂತ ಟೀಕಿಸ್ಬೋದು. ಒಳಗಡೆ ಇದ್ದವರು ಇದನ್ನು ವಿಮರ್ಶೆ ಮಾಡ್ತಾ ಮಾಡ್ತಾ ಅಲ್ಲಿ ನಿಲ್ಲದೆ ಕುಡಲ ಸಂಗಮಕ್ಕೆ ಬಂದು, ಅಲ್ಲಿ ಕುಡಲ ಸಂಗಮ ಗೊತ್ತಿದೆ, ಎರಡು ನದಿಗಳ ಒಂದು ಸಂಗಮ, ಪವಿತ್ರ ಕ್ಷೇತ್ರ, ಅಂತಹ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ದೈವಿಕವಾದ ಚಿಂತನೆಯನ್ನು ಮಾಡ್ತಾ, ಅನೇಕ ಶರಣರ ಜೊತೆಗೆ ಸಂವಾದಗಳನ್ನು ಮಾಡ್ತಾ, ಹೀಗೆ ಅನುಭವಗಳ ಮೂಲಕ. ಹೌದು, ಬಸವಣ್ಣ ಶಿವನೇ ಬಂದದ್ದು, ಆದರೆ ಅದೊಂದು ಮ್ಯಾಜಿಕ್ನ ಹಾಗೆ ಬಸವಣ್ಣ ಶಿವ ಆದದ್ದಲ್ಲ, ತನ್ನ ಚಿಂತನೆ, ಶ್ರಮ ಮತ್ತು ಕಾಯಕದ ಮೂಲಕವೇ ಬಸವಣ್ಣ ಬಸವೇಶ್ವರರಾದದ್ದು. ಆ ಅನುಭವ ಮಂಟಪದ ನಾವೆಲ್ಲ ಸಮಾಜದಲ್ಲಿರುವ ಎಲ್ಲರೂ ಅಲ್ಲಿ ಇದ್ದರು, ಎಲ್ಲರೂ ಇದ್ದರು. ಎಲ್ಲ ವಚನಕಾರರನ್ನ ಗಮನಿಸಿದರೆ, ಯಾರಿಗೆಲ್ಲ ನಾವಿರುವಂಥ ಸಮಾಜ, ಒಂದು ರಾಜಪ್ರಭುತ್ವದ ಸಮಾಜ, ಸಮಾಜದ ಏರು ತಗ್ಗುಗಳ ಸಮಾಜ, ಅಸಮಾನತೆಯ ಸಮಾಜ, ಮೌಢ್ಯದ ಸಮಾಜ, ಇದರಿಂದ ಹೊರಬರುವುದಕ್ಕೆ ಅದರಿಂದೆಲ್ಲ ಹೊರಬಂದು ಒಂದು ಚಿಂತನೆ ಮಾಡಿದ ಒಂದು ಅನುಭವ ಮಂಟಪದ ಒಂದು ಪರಿಕಲ್ಪನೆ ಇದೆಯಲ್ಲ, ಕಾನ್ಸೆಪ್ಟ್ ಇದೆಯಲ್ಲ, ಅದೊಂದು ಭಾಳ ಕ್ರಾಂತಿಕಾರಕವಾದ್ದು ಅಂತ. ಮತ್ತು ಅಲ್ಲೂ ನಿಲ್ಲದೆ, ಇದು ನೋಡಿ, ಒಬ್ಬ ವ್ಯಕ್ತಿ ಅನುಭವವನ್ನು ಪಡೆಯುತ್ತಾ ಹೋದ. ಒಬ್ಬ ಕೃಷ್ಣ ಹಳ್ಳಿಯಲ್ಲಿ ಜನಿಸಿದ, ಹಳ್ಳಿಯಲ್ಲಿ ಜನಿಸಿದಂಥ ಕೃಷ್ಣ ಮಧುರಾ ನಗರಕ್ಕೆ ಬಂದ, ರಾಮ ನಗರದಲ್ಲಿ ಜನಿಸಿದ ಅಯೋಧ್ಯೆಯಲ್ಲಿ. ಆದರೆ ನಗರದಲ್ಲಿ ಜನಿಸಿದಂಥ ರಾಮ ಕಾಡಿನ ಅನುಭವವನ್ನು ಪಡ್ಕೊಂಡ. ಅಂದರೆ ಒಂದು ವ್ಯಕ್ತಿತ್ವ ಪೂರ್ಣತ್ವವನ್ನು ಪಡಿತಾ ಹೋಗುದು ಬಸವಣ್ಣನಿಗೆ ಅಲ್ಲೇ ಇರ್ಬೋದಿತ್ತು ಅಥವಾ ಕುಡಲ ಸಂಗಮದಲ್ಲೇ ಇರ್ಬೋದಿತ್ತು. ಆದರೆ ಇನ್ನೊಂದು ಅನುಭವವನ್ನು ಪಡ್ಕೊಂಡ, ಅದು ಬಿಜ್ಜಳನ ಕರ್ಣಿಕನಾಗಿ. ಅದು ಸುಲಭದ ಸಂಗತಿಯಲ್ಲ. ಅಲ್ಲಿರುವ ಅರ್ಥವ್ಯವಸ್ಥೆಯನ್ನು ಶುದ್ಧೀಕರಿಸಿದ, ಅನೇಕ ಜನರ ಕೆಂಗಣ್ಣಿಗೂ ಗುರಿಯಾದ. ಒಬ್ಬ ಅಧಿಕಾರಿಗಳು, ಒಬ್ಬ ಎಂಥ ಭ್ರಷ್ಟಾಚಾರ ರಹಿತ ಅಧಿಕಾರಿಗಳು ಬಂದರೆ ಆ ಅಧಿಕಾರಿಗಳಿಗೂ ತೊಂದರೆ ಆಗ್ತದೆ, ಯಾಕೆಂದರೆ ಬೇರೆಯವರಿಗೆ ಅವರಿಂದ ತೊಂದರೆ ಆಗ್ತದೆ. ಈ ರೀತಿಯ ವಿರೋಧಗಳನ್ನು ಕಟ್ಟಿಕೊಳ್ತಾ ಒಬ್ಬ ಬಸವಣ್ಣ ಯಾವ ರೀತಿ ಬೆಳೀತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಿ ಆ ಮುಂದಿನ ಅವರ ಅಂದರೆ ಅನೇಕ ಪುಸ್ತಕಗಳು ಬಂದಿದೆ, ಅನೇಕ ಪುಸ್ತಕಗಳು ಬಂದಿದೆ. ಆದರೆ ಬಸವಣ್ಣನ ಬಗ್ಗೆ ಇರುವ ಆಧಾರ ಯಾವುದು ಅಂತೇಳಿ ಹರಿಹರ ಬರೆದ ಬಸವರಾಜ ದೇವರ ರಗಳೆ, ಅದು ಕೂಡ ಒಂದು ಪುರಾಣವನ್ನು ಇಟ್ಟುಕೊಂಡು ಚಿತ್ರಿಸಿದ್ದು, ಇನ್ನೊಂದು ಪುರಾಣಗಳಲ್ಲಿ ಬಂದಿರುವ ಚಿತ್ರಣಗಳು. ಆದರೆ ಬಸವಣ್ಣ ಬಸವೇಶ್ವರರನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂತಹ ಆಧಾರ ಯಾವುದು ಅಂತೇಳಿದ್ರೆ ಅವರ ವಚನಗಳು, ಬಸವಣ್ಣನ ವಚನಗಳು. ನಾನು ಒಂದು ವೇಳೆ ಒಂದೆರಡು ವಚನಗಳನ್ನು ಉಲ್ಲೇಖಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಉಲ್ಲೇಖಿಸದಿದ್ದರೆ ಬಸವಣ್ಣ, ಯಾಕೆಂದರೆ ನಾವು ಬಸವೇಶ್ವರನ ಅರ್ಥ ಮಾಡಿಕೊಂಡದ್ದು ಅದು ಈ ವಚನಗಳ ಮೂಲಕವೇ. ದಕ್ಷಿಣ ಕನ್ನಡದಲ್ಲಿ ನನಗನಿಸೋದು ಎಷ್ಟೋ ಸಲ ವಚನಗಳನ್ನು ಓದುವಾಗ ಇವತ್ತಿನ ಸಂದರ್ಭದಲ್ಲಿ ವಚನಕಾರರು ಎಲ್ಲಿಯಾದರೂ ಇವತ್ತಿನ ಸಮಾಜದಲ್ಲಿ ಆ ರೀತಿಯ ವಚನಗಳನ್ನು ಬರೀತಾ ಇದ್ದರೆ ಅದು ಮಾಧ್ಯಮದಲ್ಲಿ ಇವತ್ತು ಬಿತ್ತರ ಆದರೆ ನನ್ನ ಪ್ರಕಾರ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಬರ್ಬೋದು. ಅವರು ನಮ್ಮ ವಿರೋಧಿಗಳು, ಧರ್ಮ ವಿರೋಧಿಗಳು ಎಲ್ಲ ಬರ್ಬೋದು, ಬೇರೆ ಬೇರೆ ಅರ್ಥಗಳು ಬರ್ಬೋದು. ಎಲ್ಲಿಯವರಿಗೆ ಅಂತೇಳಿದರೆ ಕೆಲವು ವಚನಗಳನ್ನು ನಮಗೆ ಗಟ್ಟಿಯಾಗಿ ನಾವು ಬರೆದದ್ದಲ್ಲ, ಅದು ಜಡ್ರ ದಾಸಿಮಯ್ಯ ಇರ್ಬೋದು ಅಥವಾ ಅಲ್ಲಮ್ಮ ಪ್ರಭು ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು. ಇವತ್ತು ನಮಗೆ ನಾವೆಲ್ಲಿ ಎಂಥ ಸ್ಥಿತಿಯಲ್ಲಿದ್ದೇವೆ ಅಂದರೆ ನಾವು ನಮ್ಮ ಮಾತನ್ನು ಹೇಳೋದಕ್ಕೆ ತುಂಬ ಯೋಚಿಸಬೇಕಾಗ್ತದೆ. ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರಾ, ಫೋಟೋ ತೆಗಿತಾ ಇದ್ದಾರಾ, ಅವರಿದ್ದಾರಾ ಇವರಿದ್ದಾರಾ ಅಂತ ಭಯ ಬೇಕಾಗ್ತದೆ. ಇನ್ನೊಂದು ಕಡೆಯಲ್ಲಿ ಇನ್ನೂ ಬಸವಣ್ಣನಂಥವರ ವಚನಗಳನ್ನೇ ಉಲ್ಲೇಖ ಮಾಡುವಾಗಲೂ ಕೂಡ ಎಲ್ಲಿ ಮಾಧ್ಯಮದವರಿದ್ದಾರಾ, TV9 ಬರ್ತದಾ ಅನ್ನುವ, ಅಂದರೆ ಬಸವಣ್ಣ ತನ್ನ ಒಳಗಡೆ ಇದ್ದು ತನ್ನ ಲೋಪದೋಷಗಳನ್ನು ವಿಮರ್ಶೆ ಮಾಡೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಇವತ್ತು ಏನು ಕೆಟ್ಟದಿದ್ರು ಕೂಡ ಒಂದು ಮೌನವಾಗಿರಬೇಕು ಅಥವಾ ಜೈ ಅಂತ ಹೇಳಬೇಕು. ವಚನಕಾರರು ದೇವರನ್ನು ಕೇವಲ ದೇವರ ಉಪಾಸನೆಗಳಿಂದ ಕರ್ಮಕ್ರಿಯೆಗಳು ಮಾತ್ರ ದೇವರಿಗೆ ಇಷ್ಟ ಆಗುವಂಥದ್ದಲ್ಲ. ದೇವರಿಗೆ ಇಷ್ಟ ಆಗಬೇಕಿದ್ರೆ ಈ ಸಮಾಜ ಶುದ್ಧಿ ಆಗಬೇಕು. ಸಮಾಜ ಶುದ್ಧಿ ಆಗುವುದು ಅಂತೇಳಿದ್ರೆ ಏನು, ಇಲ್ಲಿರುವ ಶ್ರೇಷ್ಠ ಕನಿಷ್ಠ ಈ ಅಸಮಾನತೆಗಳು ಹೋಗಬೇಕು ಅನ್ನುವ ಒಂದು ಸಮಾನತೆಯ ಸಮಾಜ ಸೃಷ್ಟಿಯಾಗಬೇಕು ಅಂತ. ನೀವು ಮನುಷ್ಯರ ಒಳಗಡೆ ತರತಮವನ್ನು ಮಾಡ್ತಾ ದೇವರನ್ನು ಪ್ರೀತಿಸ್ತೇನೆ ಮನುಷ್ಯರನ್ನು ಪ್ರೀತಿಸುವುದಿಲ್ಲ ಅಂತೇಳಿದರೆ ಅದು ಎಲ್ಲೋ ಒಂದು ಕಡೆ ಅದು ತಾತ್ವಿಕವಾಗಿ ಸರಿ ಬರುವುದಿಲ್ಲ. ನಾನು ದೇವರನ್ನು ಬಹಳ ಪ್ರೀತಿಸ್ತೇನೆ, ಆರಾಧಿಸ್ತೇನೆ, ನಮಸ್ಕಾರ ಮಾಡ್ತೇನೆ, ಆದರೆ ಮನುಷ್ಯರನ್ನು ಕನಿಷ್ಠವಾಗಿ ನೋಡ್ತೇನೆ, ಅಪಮಾನದಿಂದ ನೋಡ್ತೇನೆ ಅಂದರೆ ಇಲ್ಲ. ವಚನಕಾರರ ಪ್ರಕಾರ, ಅನುಭವ ಮಂಟಪದ ಎಲ್ಲ ದಾರ್ಶನಿಕರ ಪ್ರಕಾರ, ಬಸವಣ್ಣನ ಪ್ರಕಾರ ಇಲ್ಲ, ನೋ, ಅದಾಗುವುದಿಲ್ಲ. ಸಮಾಜದಲ್ಲಿ ಶುದ್ಧ. ಇನ್ನೊಂದು ಧಾರ್ಮಿಕ ಶುದ್ಧಿ. ನಾವು ನಮ್ಮ ಯಾವುದನ್ನು ನಾವು ಪಾಲಿಸ್ತಾ ಇದ್ದೀವೋ ಅದರಲ್ಲಿರುವ ಅರ್ಥಹೀನವಾದ್ದು ಯಾವುದಿದೆಯೋ, ಅಮಾನವೀಯವಾದ್ದು ಯಾವುದಿದೆಯೋ, ಬಹಳ ಕ್ರಿಯೆ ಮಾತ್ರ. ಈಗ ನಾನು ಯಾವುದೋ ಸುತ್ತು ಬರ್ತಾ ಇದ್ದೇನೆ, ಅದರ ಅರ್ಥ ವೈದಿಕ ಪದ್ಧತಿ ಇದ್ದನ್ನು ಲೇವಡಿ ಮಾಡಿದರು ಅಂತಲ್ಲ. ಅದಕ್ಕೊಂದು ಸುತ್ತು ಬರುವುದಕ್ಕೊಂದು ಅರ್ಥ ಖಂಡಿತ ಇದೆ, ಅದನ್ನು ಲೇವಡಿ ಮಾಡಲಿಲ್ಲ. ಆದರೆ ಕೇವಲ ಸುತ್ತು ಬರುವುದಿದೆಯಲ್ಲ, ಇದನ್ನು ನೀವು ಅವರು ಲೇವಡಿ ಮಾಡ್ತಾರೆ. ನೀವು ಬರೇ ಈಗ ನಾನು ಯಾವುದೋ ಒಂದು ಯೋಚನೆ ಮಾಡ್ತಾ ಸುತ್ತು ಬರುವುದಿದೆಯಲ್ಲ, ಇದು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ವಚನಕಾರರು, ಬಸವಣ್ಣಾದಿಗಳು, ಶರಣರು ನಮ್ಮ ಧರ್ಮದ ವಿರೋಧಿಗಳಲ್ಲ, ಅವರು ಅದರ ಶುದ್ಧೀಕರಣದ ಕೆಲಸವನ್ನು ಮಾಡ್ತಾ ಬಂದರು. ಆದ್ದರಿಂದ ಒಂದು ಸಾಮಾಜಿಕ ಶುದ್ಧಿ, ಮತ್ತೊಂದು ಅದು ಧಾರ್ಮಿಕ ಶುದ್ಧಿ, ಮತ್ತೊಂದು ವ್ಯಕ್ತಿಗತವಾದ ಶುದ್ಧಿ, ಆತ್ಮಶುದ್ಧಿ. ತುಂಬ ಆತ್ಮಾವಲೋಕನದ ಸಾಲುಗಳು ಬರ್ತದೆ. ಇದನ್ನು ಎಲ್ಲ ದಾರ್ಶನಿಕರು ಒಂದಲ್ಲ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಅದು ನಮ್ಮ ದಕ್ಷಿಣ ಕನ್ನಡದ ವಿಷಯಕ್ಕೂ ಬಂದರೂ ಎಲ್ಲ ಕಡೆಗೂ ಬಂದರೂ ಬಹಿರಂಗ ಶುದ್ಧಿಯ ಬಗ್ಗೆ ಎಲ್ರಿಗೂ ಜಾಗೃತಿ ಇದೆ. ಬಹಿರಂಗ ಶುದ್ಧಿಯ ಬಗ್ಗೆ ಬಸವಣ್ಣನ ಬಗ್ಗೆ ಮಾತನಾಡುವಾಗ ಒಂದು ಹೇಳಬೇಕಾದ್ದೇನು ಅಂದರೆ, ಅವರು ಕೇವಲ ತನ್ನ ವೈದಿಕ ಪದ್ಧತಿಯ ಕೆಲವು ಕರ್ಮಕ್ರಿಯೆಗಳ ಬಗ್ಗೆ ಮಾತ್ರ ಮಾತಾಡಿದ್ದಲ್ಲ, ಅವೈದಿಕ ಪದ್ಧತಿಯ ಅನೇಕ ಬಗೆಯ ಹಿಂಸಾರೀತಿಯ ಆರಾಧನೆ, ವಿಚಿತ್ರ ಆರಾಧನೆ, ಬೇರೆ ಬೇರೆ ರೀತಿಯ, ಅಥವಾ ನಾವು ಈ ಪ್ರದೇಶಕ್ಕೆ ನೋಡೋದಾದರೆ ಭೂತಾರಾಧನೆಗೆ ಸಂಬಂಧಪಟ್ಟ ಈ ರೀತಿಯ ಕೆಲವು ಆರಾಧನಾ ಪದ್ಧತಿಗಳನ್ನು ಕೂಡ ಅವರು ಅದರಿಂದ ಹೊರಬರುವ ಚಿಂತನೆಗಳನ್ನು ಕೊಡ್ತಾ ಬಂದರು. ಆದ್ದರಿಂದ ನಮಗೆ ಬಸವಣ್ಣನ ವಚನಗಳನ್ನು ಗಮನಿಸುವಾಗ ಈ ರೀತಿಯ ಆತ್ಮಾವಲೋಕನದ ಆತ್ಮಾವಲೋಕನದ ಬಗ್ಗೆಯನ್ನು ಹೇಳ್ತಾ ಬರ್ತಾರೆ. ನಾನು ಒಂದೆರಡು ವಚನಗಳನ್ನು ಉಲ್ಲೇಖಿಸ್ತೇನೆ, ಓದ್ತೇನೆ ಅಷ್ಟೇ. ಅವರು ಮಾತಿನ ಬಗ್ಗೆ ಹೇಳ್ತಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನೀವೆಲ್ಲ ಕೇಳಿದ್ದೇ ಇದೋ, ಆದರೆ ಮತ್ತೆ ಮತ್ತೆ ಕೇಳುವ. ನಮಗೆ ನೀರು ಮತ್ತು ಅನ್ನ ಅದು ಮತ್ತೆ ಮತ್ತೆ ಹೊಸತು. ಅದರಿಂದ ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿಯುವ ಅಂತ ಅವರು ವಚನಗಳಲ್ಲಿ ಬರ್ತದೆ. ನನಗೆ ಇದಂತೂ ಇದನ್ನು ತುಂಬ ಆಧ್ಯಾತ್ಮದ ದೃಷ್ಟಿಯಿಂದ ನಾನು ಇಲ್ಲಿ ನೋಡುವುದಕ್ಕೆ ಅವಕಾಶ ಇದೆ. ಯಾಕೆಂದರೆ ಎಲ್ಲ ವಚನಗಳು ಸಾಮಾಜಿಕ ವಿಮರ್ಶೆ ಇರಲಿ, ಧಾರ್ಮಿಕ ವಿಮರ್ಶೆ ಇರಲಿ, ಅದು ಕೊನೆಗೆ ಮುಕ್ತಾಯ ಆಗುವುದು ಎಲ್ಲಿ ಅಂತೇಳಿದ್ರೆ ಅವರ ಕೂಡಲ ಸಂಗಮ ದೇವನ ಹೆಸರಿನ ಉಲ್ಲೇಖದಿಂದ. ಅದರಿಂದ ಭಕ್ತಿಯೇ ಪರಮಧ್ಯೇಯ, ಭಕ್ತ ಮತ್ತು ಭಗವಂತನ ಒಂದು ಬಾಂಧವ್ಯವೇ ಪರಮಧ್ಯೇಯ. ಸಾಮಾಜಿಕವಾದ ಸಂಗತಿಗಳನ್ನು ಹೇಳುತ್ತಾ ಕೊನೆಗೆ ಅದನ್ನು ಹೇಳೋದು. ಆದರೆ ಒಂದು ಮಾತಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ನಮಗೆ ನುಡಿ ಶುದ್ಧಿ. ಇವತ್ತು ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತೇವೆ, ಅಲ್ಲಿ ಒಂದು ಸಾಲು ಬರ್ತದೆ. ವಾರ್ತೆ ಓದುವವರು ಕೂಡ ಹಾಗೆ ಹೇಳ್ತಾರೆ, ಅವರು ನಾಲಗೆ ಹರಿಯ ಬಿಟ್ಟರು, ನಾಲಗೆ ಹರಿಯ ಬಿಟ್ಟರು. ನೋಡಿ, ಇವತ್ತಿಗೂ ಕೂಡ ಇದು, ನಾನು ಇದರ ಆಧ್ಯಾತ್ಮದ ಅರ್ಥದಲ್ಲಿ ಹೋಗದೆ ಸಾಮಾಜಿಕ ಅರ್ಥದಲ್ಲಿ ನೋಡಿದರೂ ಕೂಡ ನೋಡಿ, ನುಡಿದರೆ ಅಂತ, ನುಡಿದರೆ ಅಂದರೆ ಒಂದು ಮಾತಾಡ್ತೀರಾ, ಮಾತಾಡುವುದಾದರೆ ನುಡಿಯದಿದ್ರೆ ಬೆಸ್ಟ್. ಯಾವುದು, ಮೌನವಾಗಿರ್ತೀರಾ, ಸಮಸ್ಯೆ ಇಲ್ಲ. ಆದರೆ ನೀವು ಮಾತಾಡ್ತೀರಾ, ನುಡಿದರೆ ಆ ಮಾತು ಹೇಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಗಿರಬೇಕು, ಅದು ಮುತ್ತಿನ ಹಾರದಂತಿರಬೇಕು. ಅದು ಮನಸ್ಸು ಕಟ್ಟುವ ಕೆಲಸವನ್ನು ಮಾಡಬೇಕು. ಮಾತು ಮನಸ್ಸು ಕಟ್ಟುವ ಕೆಲಸವನ್ನು ಮಾಡಬೇಕು, ಮಾತು ಮನಸ್ಸನ್ನು ಒಡೆಯುವ ಕೆಲಸ ಮಾಡಬಾರ್ದು ಅಂತ. ಅದಕ್ಕೆ ಎಲ್ಲವೂ ಕೂಡ, ಅದು ಯಾವುದು ನಮಗೆ ಶ್ರೇಷ್ಠ, ಮಾಣಿಕ್ಯ ಸ್ಫಟಿಕದ ಶಲಾಕೆ ಯಾವುದು ಶ್ರೇಷ್ಠವಾದ, ಅದನ್ನು ಮಾತಿಗೆ ಸಮೀಕರಿಸಿ ಹೇಳ್ತಾರೆ ಅಂತ. ನಮ್ಮ ಇದು ಎಷ್ಟು ಪ್ರಸ್ತುತ ಅಲ್ಲ, ಎಷ್ಟೋ ರಾಜಕಾರಣಿಗಳು ತನ್ನ ಮಾತಿನಿಂದಲೇ ಅಧಿಕಾರದಿಂದ ಇಳಿಬೇಕಾಗ್ತದೆ, ಪ್ರತಿಭಟನೆ ಎದುರಿಸಬೇಕಾಗ್ತದೆ. ನಮ್ಮ ಕೌಟುಂಬಿಕ ಸಂಬಂಧದಲ್ಲಿ ನಮ್ಮ ನಾಲಗೆಯ ಒಂದು ನಿಯಂತ್ರಣ ತಪ್ಪಿರುವುದರಿಂದಲೇ ಸಂಬಂಧಗಳು ಹಳಸುವುದನ್ನು ನಾವು ಗಮನಿಸ್ತೇವೆ. ಆದ್ದರಿಂದ ನಾವು ಶುದ್ಧಿ ಅಂತ ಹೇಳುವಾಗ ನಮಗೂ ಕೂಡ, ಈಗ ನಮ್ಮ ಊರುಗಳಲ್ಲಿ ಅಥವಾ ಯಾರಾದರೂ ಊರಲ್ಲಿ ಕೇಳಿದರೆ ಈ ಬಾಹ್ಯ ಶುದ್ಧಿಯ ಬಗ್ಗೆ ಎಲ್ಲ ಹೇಳ್ತಾರೆ. ಈಗ ಇದರ ಒಳಗಡೆ, ಈ ದೇವಸ್ಥಾನದ ಒಳಗಡೆ ಎಷ್ಟು ದಿನದ ನಂತರ ಬರ್ಬೋದು, ಹುಟ್ಟು ಸಾವಿನ ಮತ್ತು ಋತು, ಈ ರೀತಿಯ ಶುದ್ಧಿಯ ಬಗ್ಗೆ ಎಲ್ಲ ಹೇಳ್ತಾರೆ. ಅಥವಾ ಸ್ನಾನ ಮಾಡಿ ಹೋಗಬೇಕು, ಅದು ಬೇಕು. ಆದರೆ ಅದರ ಜೊತೆಗೆ ಈ ರೀತಿ ಅಂತರಂಗ ಶುದ್ಧಿಯ ಬಗ್ಗೆ ಹೇಳ್ತಾರೆ. ನಮಗೆ ಬೇರೆಲ್ಲ ಸ್ನಾನ ಮಾಡಲಿಕ್ಕೆ ಆಗ್ತದೆ, ಆದರೆ ನಮಗೆ ಮೆದುಳು ಹೃದಯವನ್ನು ತೆಗೆದು ನೀರಲ್ಲಿ ಹಾಕಿ ಸರ್ಪಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಆದರೆ ಅದನ್ನು ಸ್ನಾನ ಮಾಡಿಸೋದು ಹೇಗೆ ಅಂದರೆ ಅದು ನುಡಿ ಶುದ್ಧ. ಇದು ಬರೀ ಮಾತಿಗೆ ಸಂಬಂಧಪಟ್ಟದ್ದಲ್ಲ, ಮಾತಿಗೆ ಸಂಬಂಧಪಟ್ಟದ್ದಲ್ಲ. ನೋಡಿ, ಮಾತು ಶುದ್ಧವಾಗಿರಬೇಕಿದ್ರೆ ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಮೈಲಿಗೆಯಾಗದೆ ನುಡಿ ಮೈಲಿಗೆ ಆಗುವುದಿಲ್ಲ. ಈಗ ನನಗೇನು ಕೋಪ ಬರಬೇಕು, ಏನೋ ಆಗಬೇಕು, ಬೇಜಾರಾಗಬೇಕು, ಆಗ ನನಗೆ ನನ್ನ ನಾಲಗೆಯಲ್ಲಿ ಕೆಟ್ಟದ್ದು ಬರ್ತದೆ. ಆ ಕೆಟ್ಟದ್ದು ಇನ್ನೊಬ್ಬರಿಗೆ ಮನಸ್ಸಿಗೆ ತಕ್ಕ ಬಂದಾಗ ಅಲ್ಲೂ ನೆಗೆಟಿವ್ ಆಗ್ತದೆ, ಅವರ ಮನಸ್ಸು ಮೈಲಿಗೆ ಆಗ್ತದೆ. ನಮ್ಮಲ್ಲಿ ನಾವು ತುಳು ಅಕಾಡೆಮಿಯಲ್ಲಿ ಆಗುವುದರಿಂದ ನಮ್ಮ ದೈವಾರಾಧನೆಯಲ್ಲಿ ವಾಕ್ದೋಷ ಅಂತ ಬರ್ತದೆ. ವಾಕ್ದೋಷ ಅಂತೇಳಿದ್ರೆ ನಮಗೆಲ್ಲ ದೈವದ ಇದಕ್ಕೆ ಎಷ್ಟು ಸಮಯ ಒಳಗೆ ಬರ್ಬೋದು, ಯಾರು ಒಳಗೆ ಬರಬಾರ್ದು, ಎಷ್ಟು ಸಮಯದ ನಂತರ ಬರ್ಬೋದು, ಎಷ್ಟು ದಿನದ ನಂತರ ಬರ್ಬೋದು, ಇದರ ಬಗ್ಗೆ ಎಲ್ಲ ತುಂಬ ಗೊತ್ತಿದೆ. ಆದರೆ ದೈವ ಕೇಳೋದೇನು ಅಂದರೆ ವಾಕ್ಶುದ್ಧ ಅಂದರೆ ನೀವು ನಾಲಗೆಯಲ್ಲಿ ತಪ್ಪಿದ್ದೀರಿ ಅಂತ, ನಿಮ್ಮ ನಾಲಗೆ ಸರಿ ಇಲ್ಲ ಅಂತ, ನಿಮ್ಮ ನಾಲಗೆಯ ಕಾರಣದಿಂದ ಹಿರಿಯರಿಗೆ ನೋವಾಗಿದೆ ಅಂತ. ವಾಕ್ದೋಷದ ಬಗ್ಗೆ ಬರ್ತದೆ. ಯಾಕೆ ಅಂತೇಳಿದರೆ ನಾಲಗೆಯಲ್ಲಿ ಕೆಟ್ಟದ್ದು ಬರಬೇಕಿದ್ರೆ ನಾನು ಅಶುದ್ಧ ಆಗಬೇಕು, ಮನಸ್ಸು ಹಾಳಾಗಬೇಕು. ಅದು ಇನ್ನೊಬ್ಬರಿಗೆ ತಾಗಿದಾಗ ಅಲ್ಲಿ ಅವರು ಮೈಲಿಗೆ ಆಗ್ತಾರೆ. ಅದರಿಂದ ಈ ರೀತಿಯ ನುಡಿಯ ಬಗ್ಗೆ ಇದು ಸಾಮಾನ್ಯ ಒಂದು ಎಲ್ಲರ ಬದುಕಿನ ಒಳಗಡೆ ಕೂಡ, ರಾಜಕಾರಣಿ ಇರ್ಬೋದು, ಒಬ್ಬ ಮನೆಯ ಸದಸ್ಯ ಇರ್ಬೋದು, ನಮ್ಮನ್ನು ಮಾತಿನಲ್ಲಿ ನಾವು ಕೆಡತು ಹೋಗ್ತೇವೆ. ಇನ್ನು ನೋಡಿ, ನಾವು ಕಳಬೇಡ ಕೊಲಬೇಡ ಅಂತ ಕೇಳಿದರೆ ಅಯ್ಯೋ ಇದು ಎಷ್ಟು ಸಲ ಕೇಳೋದು ಅಂತ ಆಗಿರ್ಬೋದು ನಮಗೆ. ಆದರೆ ಅದು ಸಾಮಾನ್ಯ ಅಲ್ಲ, ಅದು ಸಾಮಾನ್ಯ ಅಲ್ಲ. ನಮಗೆ ಶಕ್ತಿ ಎಲ್ಲಿಂದ ಬರ್ತದೆ ಅಂತೇಳಿದ್ರೆ ಒಂದು ಪೂಜೆ ಮಾಡೋದ್ರಿಂದ ಬರ್ತದೆ, ಸರಿ. ದೇವಸ್ಥಾನಕ್ಕೆ ಹೋಗೋದ್ರಿಂದ ಬರ್ತದೆ, ಸರಿ. ಹೌದು, ಅದು ಎಲ್ಲರೂ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗಿ ಅಂತ, ಮಕ್ಕಳನ್ನು ದೇವಸ್ಥಾನಕ್ಕೆ ಹೋಗಿ. ಯಾಕೆ, ನಿಮ್ಮೊಳಗಡೆ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ, ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇನ್ನೊಂದು ಅಂಶ ಇದೆ, ಅದು ಯಾವುದು ಅಂತೇಳಿದರೆ ಇನ್ನೊಂದು ಎನರ್ಜಿ ಬರಲಿಕ್ಕೆ ಯಾವುದು ಅಂದರೆ, ನೋಡಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತುಂಬ ಹೇಳ್ತಾ ಹೋಗ್ತಾರೆ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಅಂತರಂಗ, ಇದುವೇ ಅಂತರಂಗ ಶುದ್ಧಿ, ಇದುವೇ ಬಹಿರಂಗ ಶುದ್ಧಿ. ನಮ್ಮ ವೇದಿಕೆಯಲ್ಲಿ ಎಸ್ ಪಿ ಅವರು ಇದ್ದಾರೆ, ನಮ್ಗೆ ಯಾರಿಗೂ ಭಯ ಇಲ್ಲ, ಯಾರಿಗೂ ಭಯ ಇಲ್ಲ, ಆರಾಮದಲ್ಲಿದ್ದೇವೆ ನೋಡಿ. ಎಷ್ಟು ಅದೇ ಒಬ್ಬ ಅಪರಾಧ ಕಳ್ಳತನ ಮಾಡಿದ್ದಾನೆ ಅಂತಾದರೆ, ನಾನು ಎಷ್ಟೋ ಸಲ ವಿದ್ಯಾರ್ಥಿಗಳಲ್ಲಿ ಹೇಳ್ತೇನೆ ಏನು ಅಂದರೆ, ಮಕ್ಕಳೇ ನಿಮಗೆಲ್ರಿಗೂ ಒಂದು ಶಕ್ತಿ ಇದೆ, ನಿಮಗೇನು ಎಲ್ಲರೂ ರ್ಯಾಂಕ್ ಅಂತ ತಿಳ್ಕೊಳ್ಬೇಡಿ, ಬಟ್ ನೀವು ಗ್ರೇಟ್. ಈಗ ನಿಮಗೆ ಯಾವಾಗ ಶಕ್ತಿ ಕುಂದುತ್ತದೆ ಅಂತೇಳಿದರೆ, ನೀವು ತಪ್ಪು ಮಾಡಿದಾಗ. ಈಗ ನಾನೊಂದು ಅನೌನ್ಸ್ ಮಾಡ್ತೇನೆ, ಈಗ ಯಾರದೋ ಒಂದು ಒಂದು 1.5 ಲಕ್ಷ ರೂಪಾಯಿದು ಚಿನ್ನದ ಸರ ಕಳವಾಗಿದೆ, ಈಗ ನಿಮ್ಮನ್ನು ಚೆಕ್ ಮಾಡ್ತಾರೆ, ಪೊಲೀಸ್ ಎಲ್ಲ ಬರ್ತಾರೆ, ಪ್ರಿನ್ಸಿಪಾಲ್ ಎಲ್ಲ ಬರ್ತಾರೆ ಅಂತ. ಆಗ ನೀವು ಏನು ಮಾಡ್ತೀರಿ, ನಿಮ್ಗೆ ಖುಷಿ ಆಗ್ತದೆ, ಸರ್ ಚೆಕ್ ಮಾಡಲಿ, ಚೆಕ್ ಮಾಡಲಿ, ತೊಂದರೆ ಇಲ್ಲ, ಸ್ವಲ್ಪ ಬೋರ್ ಆಗ್ತಾ ಇತ್ತು, ಚೆಕ್ ಮಾಡಲಿ. ಈ ರೀತಿಯ ಧೈರ್ಯ ಒಬ್ಬ ವಿದ್ಯಾರ್ಥಿ ಹೇಗೆ ಬಂತು, ಅವ ಕಳ್ಳತನ ಮಾಡಿಲ್ಲ. ಒಂದು ವೇಳೆ ಯಾರಾದರೂ ಕಳ್ಳತನ ಮಾಡಿದರೆ ಅವ ಅಲ್ಲಿ ದುರ್ಬಲನ ಕೈ ನಡುಕ್ತದೆ, ಅವನಿಗೆ ನಡುಕ್ತದೆ. ನಮಗೆಲ್ಲರಿಗೂ ಕೂಡ ನಮ್ಗೆ ಗೊತ್ತಿಲ್ಲ, ನಾವು ಇವತ್ತು ಯಾರೆಲ್ಲ ಜೈಲಲ್ಲಿದ್ದಾರೆ, ಎಷ್ಟೆಷ್ಟು ಪ್ರಸಿದ್ಧರು ಜೈಲಿಗೆ ಹೋಗ್ತಾ ಇದ್ದಾರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಮೆರೆಯ್ತಾ ಇದ್ದವರು, ಅವ್ರು ಬಂದರೆ ಎಷ್ಟೋ 1000 ಜನ ಸೇರ್ತಾರೆ ಅಲ್ಲ, ಅಂಥವರು ಜೈಲಲ್ಲಿದ್ದಾರೆ, ಎಂತೆಂಥ ರಾಜಕಾರಣಿ ಜೈಲಲ್ಲಿದ್ದಾರೆ, ಅವ್ರಿಗೆ ಹೇಗೆ ಅವರ ಮನಸ್ಥಿತಿ ಇದು. ಈ ವಚನವನ್ನು ನಾವು ಆ ದೃಷ್ಟಿಯಲ್ಲಿ ಗಮನಿಸ್ತಾ ಹೋಗಬೇಕು. ನಮ್ಮಲ್ಲಿ ಕೋಟಿಗಟ್ಟಲೆ ಇಲ್ಲದೇ ಇರ್ಬೋದು, ತುಂಬ ಹೆಸರು ಇಲ್ಲದೇ ಇರ್ಬೋದು, ಆದರೆ ನಾವು ಇದೆಲ್ಲ ಲಕ್ಷಣವನ್ನು ತಕ್ಕ ಮಟ್ಟಿಗೆ ಪಾಲಿಸುವುದರಿಂದ ನಮಗೊಂದು ಶಕ್ತಿ ಬಂದಿದೆ. ದೈವಾರಾಧನೆಯಲ್ಲೂ ಕೂಡ ದೈವಗಳನ್ನು ಶಕ್ತಿ ಅಂತ ಕರಿತೇವೆ. ಆ ಶಕ್ತಿ ನಿಮಗೂ ಬರುವುದು ಯಾವಾಗ ಅಂತೇಳಿದರೆ, ನೋಡಿ ನಮ್ಮಲ್ಲಿ ಭೂತಕ್ಕೆಲ್ಲ ಪಾರಿ ಹೇಳುವಾಗ ಅಲ್ಲಿ ಈಗೆಲ್ಲ ಭಾಳ ಹೀಗೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ, ಹಾಗೆ ಪ್ರಾರ್ಥನೆ ಮಾಡಲಿಕ್ಕಿಲ್ಲ, ಪತಿಮಾನೆಚ್ಚಿಡಲ್ಲ, ಗಗ್ಗರದೆಚ್ಚಿಡಲ್ಲ ಅಂತ ಜೋರಲ್ಲಿ ಹೇಳೋದು. ಜೋರಲ್ಲಿ ಯಾಕೆ ಹೇಳ್ತಾರೆ, ದೈವಕ್ಕೆ ರಿಕ್ವೆಸ್ಟ್ ಬೇಡವ, ರಿಕ್ವೆಸ್ಟ್ ಬೇಡ, ಯಾಕೆಂದರೆ ನಾವು ಪ್ರಾಮಾಣಿಕವಾಗಿದ್ದಾಗ ನಮಗೆ ಆ ರೀತಿ ನೀನು ಸರಿಯಲ್ಲ ಅದು ಅಬತ್ತರ ತೆಗಿತದೆ, ಆಗ ಶಾಂತ ಅಲ್ಲ ಅಂತ ಹಸರಣ್ಣರು ಜೋರಲ್ಲಿ ಹೇಳ್ತಾರೆ, ಶಾಂತ ಅಲ್ಲ ಅಂತ, ಶಾಂತ ಅಲ್ಲ ಅಂತ ರಿಕ್ವೆಸ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಈ ಶಕ್ತಿ ಎಲ್ಲಿಂದ ಬರ್ತದೆ ಅಂತೇಳಿದ್ರೆ, ಈ ಎಲ್ಲ ಗುಣ ಇದ್ದಾಗ ನನಗೆ ನಮಗೆಲ್ಲರೂ ಕೂಡ ನಾವು ಸಣ್ಣ ಸಣ್ಣ ಯಾವುದೇ ಕಾಯಕ ಮಾಡಿರ್ಬೋದು, ನಾವು ಯಾವುದೇ ಕಾಯಕ ಮಾಡ್ಬೋದು. ಆದ್ದರಿಂದ ಇವತ್ತು ತನ್ನ ಬಣ್ಣಿಸಬೇಡ, ನಮ್ಮನ್ನು ನಾವೇ ಹೊಗಳುದು ಅಥವಾ ನಾವೇ ಸ್ಟೇಟಸ್ ಹಾಕೋದು ಎಲ್ಲ ನಾವು ನಮ್ಮ ಅಲ್ತವೇ ಹಾಕಿ ಎಲ್ಲೆಲ್ಲ ಮಾಡ್ತೇವೆ, ಸ್ವಾಭಾವಿಕ, ನಮಗೆ ಅದು ಅತಿಯಾಗಬಾರದು ಅಥವಾ ಇನ್ನೊಬ್ಬರ ಬಗ್ಗೆ ಇರಬಾರ್ದು. ಇದು ಅಂತರಂಗ ಶುದ್ಧಿಯು ಹೀಗೆ ಇದ್ದರೆ, ಈ ಶುದ್ಧಿಯ ಬಗ್ಗೆ ವಚನಕಾರರು ಹೇಳ್ತಾರೆ. ಇನ್ನು ಅನೇಕ ಸಂಗತಿಗಳನ್ನು ನಾವು ಉಲ್ಲೇಖಿಸ್ಬೋದು, ಬೇರೆ ಬೇರೆ ವಚನಗಳನ್ನು, ಬೇರೆ ಬೇರೆ ಒಂದು ವಚನ ಈಗ ಮಾತನಾಡಿದರೆ ಅದನ್ನು ಬೇರೆ ಬೇರೆ ಆಯಾಮದಲ್ಲಿ ಹೇಳ್ಬೋದು. ಆದರೆ ಅವರು ಇವನಾರವ ಅಂತ ಹೇಳುವ ಸಾಲುಗಳು, ಅದನ್ನು ನಮಗೆ ನಾವು ಯಾರನ್ನು ಪ್ರತ್ಯೇಕ ಇಡಬೇಡಿ ಅಂತ ಒಂದು ಸಮಾಜಕ್ಕೂ ಹೇಳೋದು. ನಾವು ಇವತ್ತು ಇವ ನಮ್ಮವ ಅಂತ ಹೇಳಿದರೆ ಅದು ಅರ್ಥ ಬೇರೆವೆ, ಅವರು ನಮ್ಮವರು ಅಂತ ಹೇಳಿದರೆ ನಾವು ನೋಡಿ 21ನೇ ಶತಮಾನದ ಈ ರೀತಿಯ ಯಾಂತ್ರಿಕ ಯುಗದಲ್ಲಿ ಅವ್ರು ಯಾರು, ಅವರು ನಮ್ಮವರು, ಅವರು ನಮ್ಮವರು ಅಂತ ಹೇಳುವಾಗ ನಮ್ಮ ಗ್ರಹಿಕೆ ಏನು ಅಂತೇಳಿದ್ರೆ ನಮ್ಮದು ಯಾವುದು, ನಮ್ಮ ಪಂಗಡ ವರ್ಗ ಜಾತಿ ಸೇರಿದವರು ಅಂತ. ಆದರೆ ಯಾವತ್ತೂ ಕೂಡ ಇವನ ಆ ಯಾರವ ಅಂತ ಕೇಳಬೇಡ, ಎಲ್ಲರನ್ನು ಇವ ನಮ್ಮವ ಅಂತ. ಆದರೆ ಆ ರೀತಿಯ ಸಾಮಾಜಿಕ ಅರ್ಥದಲ್ಲೂ ತೆಗೆದುಕೊಳ್ಬೋದು. ಅವರು ಕೊನೆಗೆ ದೇವರಲ್ಲೂ ಕೂಡ ಅದನ್ನು ಯಾರವ, ಇವ ನಮ್ಮವ ಅನ್ನುವ, ಇನ್ನು ಅದನ್ನು ಇವ ನಮ್ಮ ಮನೆ ಮಗನೆಂದು ಭಾವಿಸಬೇಕು ಅನ್ನುವ ಈ ರೀತಿಯ ಒಂದು ಅದು ಸಂಗತಿ. ಅಂದರೆ ಜನರ ಜೊತೆಗೆ ಮಾತಾಡೋದು ಮತ್ತು ದೇವರ ಜೊತೆಗೆ, ಕೂಡಲ ಸಂಗಮನ ಜೊತೆಗೆ ಮಾತಾಡೋದು ಬೇರೆ ಬೇರೆ ಅಲ್ಲ, ಅದು ಒಂದೇ. ಹೀಗೆ ವಚನಗಳನ್ನು ಅವರು ಬರೀತಾ ಹೋಗ್ತಾರೆ. ನಮಗೆ ತುಂಬ ಕೆಲವು ಸಾಲುಗಳನ್ನು, ಅಂದರೆ ನಮ್ಮಲ್ಲಿ ಏನೊಂದು ನಂಬಿಕೆ ಇತ್ತು ನೋಡಿ, ಏನು ನಂಬಿಕೆ ಇತ್ತು, ಒಂದು ಪೌರಾಣಿಕವಾಗಿ ಕೆಲವು ನಂಬಿಕೆಗಳಿತ್ತು, ಆ ಎಲ್ಲ ನಂಬಿಕೆಗಳನ್ನು ಒಡೆಯುತ್ತಾರೆ. ಒಡೆದು ಅಲ್ಲೇ ಬಿಡುವುದಿಲ್ಲ, ಅಲ್ಲೊಂದು ಹೊಸ ನಂಬಿಕೆಗಳನ್ನು ಕೊಡ್ತಾರೆ. ಸ್ವರ್ಗ ಮತ್ತು ನರಕವನ್ನು ಅತಿಯಾಗಿ ವೈಭವೀಕರಿಸುವಾಗ ನಮಗೆ ಒಂದು ಸ್ವರ್ಗಕ್ಕೆ ಹೋಗ್ಲಿಕ್ಕುಂಟು ಅಥವಾ ನರಕಕ್ಕೆ ಹೋಗ್ಲಿಕ್ಕುಂಟು ಅಂತ. ಆ ರೀತಿಯ ಕಲ್ಪನೆಗಳು ಕೂಡ ಒಳ್ಳೆಯದೆ ಅಥವಾ ಒಳ್ಳೆಯ ಉದ್ದೇಶವೇ. ಈಗ ವೈದಿಕ ತತ್ವದಿಂದ ಅವರು ಬೇರೆಯೇ ಹೇಳಿದ್ದಾರೆ, ವಿರೋಧವಾಗಿ ಹೇಳಿದ್ದಾರೆ ಅಂತಂದರೆ ಅರ್ಥ ಅಲ್ಲ ಅದು. ಅದನ್ನು ಸರಳವಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಮಾಪಲೇಶು ಕದಾಚನ ಅಂತ ಹೇಳುವುದನ್ನು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕೆಲಸ ಮಾಡೋ, ಪ್ರಾಮಾಣಿಕವಾಗಿ ಕೆಲಸ ಮಾಡೋ, ಅದು ದೇವರಿಗೆ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ. ಅಥವಾ ನಮಗೆ ಸ್ವರ್ಗಕ್ಕೆ ಹೋಗಬೇಕು ನರಕಕ್ಕೆ ಹೋಗುವುದಾ ಅಂತ ಯೋಚನೆ ಅದು ಒಳ್ಳೆಯ ಉದ್ದೇಶದಿಂದ ಬಂದದ್ದು, ನಿನಗೆ ಅಲ್ಲಿ ನರಕ ಸಿಗ್ತದೆ ಅದರಿಂದ ಇಲ್ಲಿ ಸರಿ ಇರು ಅಂತಲೇ ಹೇಳಿದ್ದು. ಆದರೆ ಜನರು ಎಲ್ಲಿ ಗಮನ ಕೊಟ್ಟರು ಅಂದರೆ ಸ್ವರ್ಗ ನರಕದ ಬಗ್ಗೆ ಗಮನ ಕೊಟ್ಟರು. ಅದಕ್ಕೆ ಅವರು ಹೇಳ್ತಾರೆ ನೋಡಿ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಹೇಳ್ತಾರೆ. ಆದ್ರಿಂದ ಇದು ನೋಡವೆ ನನಗೆ ಇಷ್ಟರವರೆಗೆ ಒಬ್ಬ ಆದರೂ ಸ್ವರ್ಗಕ್ಕೆ ಹೋಗಿ, ಅದನ್ನು ಕೀರ್ತನೆಕಾರರು ಭಾಳ ಚಂದ ಹೇಳ್ತಾರೆ, ಒಬ್ಬ ಆದರೂ ನಮ್ಮ ಸಂಬಂಧಿಕರೋ ಹಿರಿಯರೋ ಸ್ವರ್ಗಕ್ಕೋ ನರಕಕ್ಕೋ ಹೋಗಿ ವಾಪಸ್ ಬಂದು ಡಿಟೇಲ್ ವಿವರವನ್ನು ಹೇಳಿದ್ದು ಯಾರಾದರೂ ಇದ್ದಾರಾ? ಯಾರಾದರೂ ಇದ್ದಾರಾ? ನೋಡಿ, ಸ್ವರ್ಗಕ್ಕಿದ್ದೇನೆ ಮಾರ್ಯ, ನಾನು ಸ್ವಲ್ಪ ದಿವಸ ಇರ್ತೇನೆ, ಅಲ್ಲಿ ಸ್ವರ್ಗ ಹೀಗೆಲ್ಲ ಉಂಟು, ನಾನು ಹೋಗಿ ಬರ್ತೇನೆ ಆಯ್ತಾ ಅಂತ ಇಲ್ಲ. ರಿಪೋರ್ಟ್ ಒಬ್ಬರದು ಮಾಹಿತಿ ಬರಲಿಲ್ಲ ಒಬ್ಬರದು. ಅಥವಾ ನರಕಕ್ಕೆ ಹೋಗಿ ಬಂದರೆ ಅಯ್ಯೋ ಎಂಥ ಕತೆ ಆಯಿತು ಮಾರೆ, ಇಂಥ ಸ್ಥಿತಿಯಲ್ಲಿದ್ದಾನೆ. ನಂಬಿಕೆ ಒಳಗಡೆ ಸ್ವರ್ಗ ನರಕ ಇದೆ. ಆದರೆ ಯಾವುದು ಸತ್ಯ ಅಂದರೆ, ಇವತ್ತು ನಾವು ಇಲ್ಲಿದ್ದೇವೆ, ಇಲ್ಲಿದ್ದೇವೆ, ಇಲ್ಲಿ ನಾವು ಮನುಷ್ಯರಾಗಿದ್ದೇವೆ ಅನ್ನೋದು. ಅದಕ್ಕಾಗಿ ಅವರು ಏನು ವ್ಯಾಖ್ಯಾನವನ್ನು ಬರೀತಾರೆ ಅಂದರೆ, ಇದು ಪ್ರಯೋಗಶಾಲೆ, ಇದೊಂದು ಲ್ಯಾಬ್ ನಮಗೆ, ಇದು ಕರ್ತಾರನ ಕಮ್ಮಟವಯ್ಯ, ಇದು ಆ ಕರ್ತಾರ ಇದಾನಲ್ಲ, ಶಿವ ಇದಾನಲ್ಲ, ಆ ಶಿವನದ್ದು ಒಂದು ಪ್ರಯೋಗಶಾಲೆ ಇದು. ಅದರಿಂದ ಅವರು ಮತ್ತೆ ಮತ್ತೆ ಅದನ್ನು ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣೋ ಅಂತ ಮತ್ತೆ ಮತ್ತೆ ಬೇರೆ ಬೇರೆ ವಚನಗಳ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ಅನೇಕ ಸಲ ಈ ರೀತಿಯ ಎಷ್ಟೋ ಸಲ ಇದನ್ನು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡುವೆನಯ್ಯ ಮಾಡುವೆನೋ, ಅಥವಾ ಅಲ್ಲಿ ಬರುವ ಕೊನೆಯ ಸಾಲು ಯಾವುದು, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಅನ್ನುವ ಸಾಲು. ಇದನ್ನು ನಾವು ಮೇಲ್ನೋಟದಲ್ಲಿ ಗ್ರಹಿಸ್ತಾ ಅವರು, ನಾವು ಬಹಳ ಅಪಾಯ ಇರುವುದೇನು ಅಂದರೆ, ನಾವು ಅದರ ಸೂಕ್ಷ್ಮವನ್ನು ಆಳವನ್ನು ಗ್ರಹಿಸದೆ ಏನಾದರೂ ಒಂದು ಹೇಳಿಕೆ ಕೊಡ್ತಾ ಏ ದೇವಾಲಯ ಬೇಡ ಅಂತ ಹೇಳಿದ್ದಾರೆ ಅಂತ ಗ್ರಹಿಸ್ತಾ. ಇನ್ನೊಂದು ಯಾವುದು ಸಮಸ್ಯೆಯನ್ನು, ಸಾಮರಸ್ಯದ ಬದುಕು ಸೋದರತ್ವದ ಬದುಕಿಗೆ ಬಸವಣ್ಣ ಇಡೀ ಬದುಕನ್ನು ಮುಡಿಪಾಗಿಟ್ಟರೆ, ಅದು ವಚನಗಳ ಮೂಲಕ ಮತ್ತು ಸ್ವತಃ ತಮ್ಮ ಕ್ರಿಯೆಗಳ ಮೂಲಕ. ನಾವು ಅದನ್ನು ಅರೆಬರೆ ಅರ್ಥ ಮಾಡಿಕೊಂಡು ಇನ್ನೊಂದೇನೋ ಹೇಳುತ್ತಾ ಮತ್ತೆ ಸಮಾಜದಲ್ಲಿ ವಿಷಮ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದಲ್ಲ ಅಂತ. ಅದರಿಂದ ಅವರು ಹೇಳೋದೇನು ಅಂತೇಳಿದ್ರೆ, ದೇಗುಲ ಅಷ್ಟೇ ಸಾಕಾಗುವುದಿಲ್ಲ ಅಂತ. ದೇಗುಲ ಅದರಿಂದ ಅದು ಹೋಗ್ತದೆ, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ. ಅದರಿಂದ ಅವರು ಹೆಚ್ಚು ನಮ್ಮ ಗಮನವನ್ನು ಕಾನ್ಸಂಟ್ರೇಷನನ್ನು ಯಾವುದರ ಕಡೆಗೆ ತರ್ತಾರೆ ಅಂದರೆ, ದೇಗುಲ ಸರಿ, ಆದರೆ ಅದಕ್ಕಿಂತಲೂ ಎನ್ನ ದೇಹವೇ ದೇಗುಲ, ಕಾಲೇ ಕಂಬ, ದೇಹವೇ ದೇಗುಲ, ಶಿರವೆನ್ನ ಹೊನ್ನ ಕಲಶವಯ್ಯ ಅಂತ ಹೇಳ್ತಾರೆ. ಸ್ವಲ್ಪ ನಮ್ಮ ಅದು ಇದು ದೇವಸ್ಥಾನ ಇದೆ ಇರಲಿ, ಸಂತೋಷ. ಆದರೆ ಅದನ್ನು ಯಾವುದರ ಕಡೆಗೆ ಅಲ್ಲ, ಅದನ್ನೇ ಅಲ್ಲ, ಅದನ್ನು ಈ ಕಡೆಗೆ ಚಲಿಸುವ ಕಡೆಗೆ ಮಾಡ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ವಚನದ ಬಗ್ಗೆ ಗೋಷ್ಠಿ ಇಟ್ಟರೆ ಒಂದು ಗೋಷ್ಠಿಯಾಗಿ ನಡೀಬೋದು, ಆದರೆ ಅದರ ಅನುಷ್ಠಾನ ಭಾಳ ಕಷ್ಟ ಆಗ್ಬೋದು. ಅಥವಾ ಅದನ್ನು ವ್ಯಾಖ್ಯಾನ ಮಾಡುವಾಗ ಎಡವಟ್ಟುಗಳು ಏನೋ ಸಮಸ್ಯೆ ಆಗ್ಬೋದು, ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಿ ವಚನದ ಅಂಶಗಳು ಕಡಿಮೆ ಬಂದದ್ದು, ಶಾಲಾ ಕಾಲೇಜಿನಲ್ಲಿ ಸ್ವಲ್ಪ ಬಂದಿದೆ. ನಾವು ಕೂಡ ಅದನ್ನು ಯಾರೂ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲೇನೋ ಬೇಸರ ಇಲ್ಲ. ಯಾರೂ ಕೂಡ ಬುದ್ಧನ ಭಕ್ತರೆಲ್ಲ ಬುದ್ಧ ಆಗುವುದಕ್ಕೆ ಸಾಧ್ಯ ಇಲ್ಲ, ಬಸವಣ್ಣನ ಭಕ್ತರೆಲ್ಲ ಬಸವಣ್ಣ ಆಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಬಿಂದುವಿನಷ್ಟು ನಮ್ಮ ಎಲ್ಲರ ಮನಸ್ಸಿನಲ್ಲಿ, ಈಗ ನಿಮಗೆ ಒಂದಿಷ್ಟು ಜಾಸ್ತಿ ಬಿದ್ದಿದೆ, ನಮಗೂ ಒಂದಿಷ್ಟು ಬಿಂದುವಿನಷ್ಟು ಬಸವಣ್ಣ ನಮ್ಮ ಮನಸ್ಸಿನೊಳಗಡೆ ಬಿದ್ದಿದ್ದಾರೆ. ಅವರು ಪಾಪಿಯ ಧನ ಪ್ರಯಶ್ಚಿತ್ತ ಕಲ್ಲದೆ ಅನ್ನುವ ಅದು ಇದಕ್ಕೆ ಆಗಲಿಕ್ಕಿಲ್ಲ ಅನ್ನೋದು ನಿಮಗೆಲ್ಲ ನೀವು ಓದಿದ್ದೀರಿ ಅಂತ ಕಠೋರವಾದ ಮಾತುಗಳು. ಆದರೆ ಇದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈಗ ನಮ್ಮದು ಈಗ ಒಂದೂವರೆ ಎರಡು ಕೋಟಿಯಲ್ಲಿ ನಾವು ದೇವಸ್ಥಾನದ ಒಂದು ಮಾಡುವಾಗ ನಮಗೆ ಭಕ್ತರು ಕೊಡುವ ಪ್ರಾಮಾಣಿಕ ದುಡಿಮೆಯ ದುಡ್ಡು ಸಾಕಾಗುವುದಿಲ್ಲ ನಮಗೆ. ಅವರು ಭಕ್ತಿಯಲ್ಲಿ 500 ಕೊಡ್ಬೋದು, 1,000 ಕೊಡ್ಬೋದು, ಪರಿಶ್ರಮದಿಂದ ಒಬ್ಬ 10 ರೂಪಾಯಿ ಕೊಡ್ಬೋದು. ಆದರೆ ನಮ್ಮ ಪ್ರಾಜೆಕ್ಟ್ ಎಲ್ಲ ಕೋಟಿಯಲ್ಲಿ ಇರುವುದರಿಂದ ನಮಗೆ ಅದು ಕಷ್ಟ ಇದೆ, ಅದು ಕಷ್ಟ ಇದೆ. ಆಗ ನಮಗೆ ಹೇಗಾದರೂ ದುಡ್ಡು ಮಾಡಿದವರನ್ನು ತೊಗೊಳ್ಬೇಕಾಗ್ತದೆ, ಅನಿವಾರ್ಯ. ಇದನ್ನು ದಯವಿಟ್ಟು ತಾವು ಅರ್ಥ ಮಾಡಿಕೊಳ್ಬೇಕು, ತೊಗೊಳ್ಬೇಕಾಗ್ತದೆ. ಆ ರೀತಿ ತೊಗೊಂಡ ಮೇಲೆ ಈಗ 500 ಕೊಟ್ಟರೆ ನಾವು ಕೊಡಲಿ ಆಗ್ತದೆ ಭಕ್ತಿ ಸರಿ, ಆದರೆ ನಮಗೆ 10 ಲಕ್ಷ ಕೊಡುವವರು ಬೇಕು, 20 ಲಕ್ಷ ಕೊಡುವವರು ಬೇಕು. ಅವರ ಸಂಪಾದನೆಯ ಮೂಲ ಯಾವುದು, ಬಾರ್ ಆ್ಯಂಡ್ ರೆಸ್ಟೋರೆಂಟಾ, ಹಾಗೆ ನಾವೆಲ್ಲ ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ, ನಮ್ಮ ಅನಿವಾರ್ಯತೆ ಕಷ್ಟ ಇದೆ. ಆ ರೀತಿ ಅವರು 10 ಲಕ್ಷ 20 ಲಕ್ಷ ಕೊಟ್ಟ ಮೇಲೆ ನಾವು ವೇದಿಕೆಯಲ್ಲಿ ಇಂದ್ರ ಚಂದ್ರ ಅಂತ ಹೊಗಳಬೇಕಾಗ್ತದೆ, ಅನಿವಾರ್ಯ. ಅಲ್ಲಿ ನಾವು ಬಸವಣ್ಣನ ತಂದು ಪಾಪಿಯ ಧನ ಪ್ರಯಶ್ಚಿತ ಕಲ್ಲದೆ ಅಂತ ಹೇಳಿದರೆ ನಮಗೆ ಸಂಕಟ ಆಗ್ತದೆ. ಅಂದರೆ ಈ ವಚನವನ್ನು ಕ್ಲಾಸ್ ರೂಮ್ನಲ್ಲಿ ಮಾತಾಡ್ಬೋದು, ಇಲ್ಲಿ ಮಾತನಾಡ್ಬೋದು, ಅದು ಕೂಡ ಅಂದರೆ ದಕ್ಷಿಣ ಕನ್ನಡದಲ್ಲಿ ಅಂದರೆ ನಾವು ಮರದಿದ್ದದ್ದನ್ನು ತಾಮ್ರದ್ದು ಮಾಡಿದರೆ ದೇವರಿಗೆ ಇಷ್ಟ ಆಗ್ತದೆ, ತಾಮ್ರದಿದ್ದದ್ದನ್ನು ಬೆಳ್ಳಿದ್ದು ಮಾಡಿದರೆ ಇಷ್ಟ ಆಗ್ತದೆ, ಬೆಳ್ಳಿದ್ದನ್ನು ಚಿನ್ನದ್ದು ಮಾಡಿದರೆ ಇಷ್ಟ ಆಗ್ತದೆ, ಈ ಪರಿಕಲ್ಪನೆಯಲ್ಲಿ ಥಿಂಕ್ ಮಾಡ್ತಾ ಇರುವವರು. ನನಗೆ ಎಷ್ಟೋ ಸಲ ನಾನು ಕೆಲವು ಧಾರ್ಮಿಕ ಸಭೆಯಲ್ಲಿ ಪ್ರೀತಿಯಿಂದಲೇ ಮಾತಾಡಿದ್ದೇನೆ, ಇಡೀ ಜಿಲ್ಲೆಯಲ್ಲಿ ದೇವಾಲಯಗಳನ್ನು ನೋಡುವಾಗ ನಮಗೆ ಬಹಳ ಸಂತೋಷ ಆಗ್ತದೆ. ಎಷ್ಟು ಕೆತ್ತನೆ, ಎಷ್ಟು ವೈಭವ, ಸಂತೋಷ. ಅದು ಸಂತೋಷ ಪಡಬೇಕಾದ ವಿಷಯ. ಅದನ್ನು ವಚನಕಾರ ಹೇಳ್ತಾರೆ, ಮಾಡಬಾರ್ದು ಅಂತ ಎಲ್ಲ ಹೇಳಲಿಲ್ಲ. ಉಳ್ಳವರು ಶಿವಾಲಯವ ಮಾಡುವರಯ್ಯ ಅಂತ ಒಳ್ಳೆಯದೇ. ಅದು ಯಾರು ಯಾವತ್ತೂ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಖುಷಿ ಪಡ್ತೇವೆ, ನೋಡ್ತೇವೆ. ಆದರೆ ದೇವಾಲಯಗಳು ಉನ್ನತಿಗೆ ಹೋದಷ್ಟು, ದೊಡ್ಡದಾದಷ್ಟು, ವೈಭವ ಆದಷ್ಟು ಮನುಷ್ಯ ದೊಡ್ಡವನಾಗಲಿಲ್ಲ ಅಂತ. ಮನುಷ್ಯ ದೊಡ್ಡವನಾಗಲಿಲ್ಲ ಅಂತ ಹೇಳಿದ್ರೆ ಶ್ರೀಮಂತನಾಗಲಿಲ್ಲ ಅಂತ ಹೇಳಿದಲ್ಲ. ಅವನಲ್ಲಿ ಒಂದು ವಿಶಾಲವಾದಂಥ ಒಂದು ಮನಸ್ಸು, ಪ್ರೀತಿ. ಆ ಮಟ್ಟಿಗೆ ದೇವಾಲಯಗಳು ಬೆಳೆದಷ್ಟು ಮನಸ್ಸು ಬೆಳೆದಿಲ್ಲ. ಎಲ್ಲರನ್ನು ಪ್ರೀತಿಸುವ, ಸ್ವಲ್ಪ ಸಿಕ್ಕಾಗ ಮಾತಾಡ್ತೇವೆ, ಕೃತಕವಾಗಿ ಇರ್ತೇವೆ. ನನ್ನ ಪ್ರಕಾರ ಬಸವಣ್ಣನಂಥ ವಚನಕಾರರ ಚಿಂತನೆಗಳು ಕರಾವಳಿಗೆ ಬಿದ್ದರೆ ಅದು ದೇವಾಲಯಗಳು ಸಂತೋಷ ಇರಲಿ. ಅದರ ಜೊತೆಗೆ ನಾವು ಸ್ವಲ್ಪ ಬದಲಾಗುವುದಕ್ಕೆ ಇದೆ. ಅದು 50% ಮಾತ್ರ ಕೆಲಸ ಆಗಿದೆ. 50% ದೇವಾಲಯ ಆಗಿದೆ ಅಂದರೆ 50% ನಮ್ಮ ಧಾರ್ಮಿಕ ಕೆಲಸ ಆಯಿತು. ಇನ್ನೂ ಆಗಬೇಕಾದ್ದು 50% ಅಂತ ನಾನೇ ಒಂದು ಪರ್ಸೆಂಟೇಜ್ ಕೊಟ್ಟದ್ದು. ಬಸವಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೆನ್ನ ಹೊನ್ನ ಕಲಶವಯ್ಯ, ಜಂಗಮ ದೇವರೇ ನಮ್ಮ ಜೊತೆಗಿರ್ತಾನೆ ಅಥವಾ ನಾವೇ ದೇವರ ಜೊತೆಗಿರ್ತೇವೆ. ಇದನ್ನು ನಮ್ಮ ಎಲ್ಲ ವೇದ ಉಪನಿಷತ್ತುಗಳು ಕೂಡ ಇದನ್ನೇ ಹೇಳಿದ್ದು. ಆದರೆ ಅದರ ಅನುಷ್ಠಾನದ ಸಮಯದಲ್ಲಿ ನಮ್ಮ ಗಮನ ಈ ಭೌತಿಕ ವಸ್ತುಗಳಿಗೆ ಹೆಚ್ಚು ಹೋಗಿದೆ, ಭೌತಿಕ ಮತ್ತು ಭಾವನಾತ್ಮಕ ಕಡಿಮೆ ಆಗಿದೆ. ಒಂದು ಎಲ್ಲರನ್ನು ಪ್ರೀತಿಸಿದರೆ ಒಂದು ಶಕ್ತಿ ಬರ್ತದೆ, ಆ ಶಕ್ತಿ ಬಸವಣ್ಣನ ಚಿಂತನೆಗಳಲ್ಲಿ ಬರಲಿ ಅಂತ ಹೇಳ್ತಾ ಒಂದಿಷ್ಟು ಮಾತುಗಳನ್ನು ನಾನು ಆಲೋಚನೆ ಮಾಡಿದ, ಓದಿದ ಒಂದಿಷ್ಟು ಆಲೋಚನೆಗಳನ್ನು ನಮಗೆ ಮಾತನಾಡಿದ್ದೇನೆ. ಜಿಲ್ಲಾಡಳಿತಕ್ಕೆ, ಇದರ ಕರಾವಳಿ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘಕ್ಕೆ, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೇಳಿದ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.
1: ಇಷ್ಟವರೆಗೆ ಡಾಕ್ಟರ್ ಯೋಗೀಶ್ ಕೈರೋಡಿ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗನಾಟ್ 7.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಈ ಜನಧನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಜನಧನಿ ಕಾರ್ಯಕ್ರಮ ಅಂದಾಗ ನಮ್ಮ ಸುತ್ತಮುತ್ತಲು ನಡೆಯುವಂಥ ಒಂದಿಷ್ಟು ವಿಚಾರಗಳು, ಅದೇ ರೀತಿ ದಿನದ ವಿಶೇಷತೆಗಳು, ಹೀಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟು ನಾವು ಜನಧನಿ ಕಾರ್ಯಕ್ರಮದಲ್ಲಿ ಪ್ರತಿ ಸೋಮವಾರ ಮಾತಾಡ್ತಿರ್ತೇವೆ. ಹೀಗಿರುವಾಗ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡೋದು ಅಂತ ನೋಡಬೇಕಾದ್ರೆ, ನಮ್ಮ ಆಹಾರ ಪದ್ಧತಿಗಳು ಅಥವಾ ಆಹಾರದ ಒಂದಿಷ್ಟು ಕ್ರಮಗಳು ಏನಿದೆ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳು ಪ್ರತಿನಿತ್ಯ ಆಗ್ತಾ ಇರುತ್ತೆ. ಅದೇ ರೀತಿ ಏನು ಇತ್ತೀಚಿನ ದಿನಗಳಲ್ಲಿ ಬಹಳ ಏನು ವೇಗವಾಗಿ ಆಹಾರದ ತಯಾರಿಕೆಗಳಲ್ಲಿ ನಾವು ಏನು ಸ್ಪರ್ಧೆಯನ್ನು ನೀಡ್ತಾ ಇದ್ದೇವೆ ಅಂತಂದರೆ, ವೇಗವಾಗಿ ತಯಾರಿಸುವಂಥ ಆಹಾರಗಳು ಅಥವಾ ಅದನ್ನು ಫಾಸ್ಟ್ ಫುಡ್ ಅಂತ ಹೇಳ್ತೇವೆ. ಇದು ಇತ್ತೀಚಿನ ದಿನಗಳಲ್ಲಿ ಬಂದಿರೋದಂತಲ್ಲ, ತುಂಬ ವರ್ಷಗಳೇ ಆಯಿತು ಫಾಸ್ಟ್ ಫುಡ್ಡು ನಮ್ಮಲ್ಲಿ ನಮ್ಮ ಆಹಾರ ಕ್ರಮದಲ್ಲಿ ಲಗ್ಗೆ ಇಟ್ಟು. ಹಾಗಿರುವಾಗ ಈ ಫಾಸ್ಟ್ ಫುಡ್ ಅಂತ ಹೇಳುವಾಗ ಅದರ ಒಂದಿಷ್ಟು ಅಥವಾ ಜಂಕ್ ಫುಡ್ ಅಂತ ಕೂಡ ಇದನ್ನು ಹೇಳ್ತೇವೆ ನಾವು. ಈ ಜಂಕ್ ಫುಡ್ ನಿಷೇಧ ಆಗಬೇಕು ಅಥವಾ ಅದರ ಬಗ್ಗೆ ಚಿಂತನೆಗಳು ಸಾಕಷ್ಟು ನಡೆದಿತ್ತು, ಅಥವಾ ಈ ಹಿಂದೆ ಕೂಡ ಅದರ ಬಗ್ಗೆ ಸಾಕಷ್ಟು ಏನು ಲೇಖನಗಳೆಲ್ಲನ್ನ ನೋಡಿದ್ದೇವೆ, ಅಥವಾ ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಈ ಜಂಕ್ ಫುಡ್ ನಿಷೇಧ ಚಿಂತನೆ ಕಟ್ಟುನಿಟ್ಟಾಗಿ ಜಾರಿಗೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಮನದಾಳದ ಮಾತುಗಳು. ಯಾಕಂದರೆ ಇದರಿಂದ ಆಗುವಂಥ ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೇನಿದೆ ಅದು ಜಾಸ್ತಿ ಆಗಿದೆ. ಈಗ ನಾವು ಏನು ಹೇಳ್ತೇವೆ, ದೊಡ್ಡ ದೊಡ್ಡ ರೋಗಗಳು ಬರುತ್ತೆ ಅಥವಾ ಆ ರೋಗಗಳು ಬಂದಾಗ ನಾವು ಬೇರೆ ಬೇರೆ ಕಾರಣಗಳನ್ನು ನೀಡ್ತೇವೆ, ಆದರೆ ಅದರಲ್ಲಿ ನಮ್ಮ ಆಹಾರ ಕ್ರಮಗಳು ಕೂಡ ಇದೆ. ಏನಾಗ್ತಾ ಇದೆ ಅಂದರೆ, ನಾವೀಗ ರಾಸಾಯನಿಕ ವಸ್ತುಗಳನ್ನು ಸೇವನೆ ಮಾಡ್ತಾ ಇದ್ದೀವಿ. ನಾವು ರಾಸಾಯನಿಕ ವಸ್ತುಗಳನ್ನು ನೇರವಾಗಿ ಸೇವನೆ ಮಾಡದಿದ್ದರೂ ಕೂಡ ಆಹಾರದ ಮೂಲಕ ಒಂದಿಷ್ಟು ಕೆಮಿಕಲ್ಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ರೂಪದಲ್ಲಿ ನಮಗೆ ಸಿಗುತ್ತೆ. ಎಲ್ಲವೂ ವಿಷಮಯ ಆಗಿದೆ ಅಂತ ಹೇಳ್ಬೋದು. ಈಗಿನ ದಿನಗಳಲ್ಲಿ ನೀರು ಕೂಡ ವಿಷಮಯ ಆಗ್ತಿದೆ. ಯಾಕಂದರೆ ಆ ರೀತಿ ಆಗಿದೆ, ನಮ್ಮ ಏನು ಅಂತರ್ಜಲದಲ್ಲಿ ಕೂಡ ಒಂದಿಷ್ಟು ರಾಸಾಯನಿಕಗಳು ಸೇರ್ಪಡೆ ಆಗ್ತಿದೆ. ಹಾಗಿರುವಾಗ ಎಲ್ಲವೂ ವಿಷಮಯ ಆಗ್ತಿರುವಂಥ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಆದಷ್ಟು ಬೇಗ ನಮಗೆ ನಮ್ಮ ಏನು ಜೀವಕ್ಕೆ ಬಂದು ಒಂದಿಷ್ಟು ಅನಾಹುತಗಳನ್ನು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಕೂಡ ತರ್ತಾ ಇದೆ. ಏನೇ ಆಗಲಿ, ಈ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ಕೂಡ ಕರೆ ಮಾಡ್ಬೋದು. ಈ ಜಂಕ್ ಫುಡ್ ಏನು ನಿಷೇಧ ಆಗಬೇಕು ಅನ್ನುವಂಥ ಒಂದು ಚಿಂತನೆ ಏನಿತ್ತು ಅದು ಆದಷ್ಟು ಬೇಗ ಕಟ್ಟುನಿಟ್ಟಾಗಿ ಜಾರಿ ಆಗಬೇಕಾ ಅನ್ನೋದು ಕೂಡ ಇವತ್ತಿನ ನನ್ನ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು. ರಾಜ್ಯದ ಶಾಲೆಗಳು ಅದೇ ರೀತಿ ಆಸ್ಪತ್ರೆಗಳಲ್ಲಿನ ಕ್ಯಾಂಟೀನ್ಗಳಲ್ಲಿ ಜಂಕ್ ಫುಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುವುದು ಅಂತ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳ ಸಹಿತ ಜೀವನ ಶೈಲಿಗೆ ಸಂಬಂಧಿತ ಕಾಯಿಲೆಗಳಿಗೆ ಈ ಜಂಕ್ ಫುಡ್ ಸೇವನೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಅಂತ ಹಲವಾರು ವೈದ್ಯಕೀಯ ಸಂಶೋಧನೆಗಳು ಮತ್ತು ಅಧ್ಯಯನಗಳಲ್ಲಿ ದೃಢಪಟ್ಟಿರೋದ್ರಿಂದ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಈ ಮಾನವನ ಆರೋಗ್ಯಕ್ಕೆ ಹಾನಿಕಾರಕವಾಗಿರುವ ಮತ್ತು ಕಡಿಮೆ ಪೌಷ್ಟಿಕಾಂಶವನ್ನು ಹೊಂದಿರುವ ಆಹಾರ ಉತ್ಪನ್ನಗಳ ಮಾರಾಟವನ್ನು ನಿಯಂತ್ರಿಸುವುದಕ್ಕೆ ಸರ್ಕಾರ ಈ ಚಿಂತನೆಯನ್ನು ನಡೆಸಿದ್ದು, ರಾಜ್ಯದಲ್ಲಿ ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರುವುದಕ್ಕೆ ತೀರ್ಮಾನಿಸಲಾಗಿದೆ ಅಥವಾ ತೀರ್ಮಾನಿಸಿದೆ ಅಂತ ಹೇಳ್ಬೋದು. ನೋಡಿ, ಮಾತಿನ ಮೊದಲಿಗೆ ನಾನು ಹೇಳ್ತಾ ಇದ್ದೆ, ರಾಜ್ಯದಲ್ಲಿರುವಂತಹ ಶಾಲೆಗಳು ಮತ್ತು ಆಸ್ಪತ್ರೆಗಳು, ಇಲ್ಲಿನ ಈ ಕ್ಯಾಂಟೀನ್ಗಳಾಗಿರ್ಬೋದು, ಒಂದಿಷ್ಟು ಫುಡ್ ಕೋರ್ಟ್ಗಳಾಗಿರ್ಬೋದು, ಇಲ್ಲಿ ಜಂಕ್ ಫುಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುವುದು ಅಂತ ಆರೋಗ್ಯ ಸಚಿವರು ತಿಳಿಸಿರುವಂಥದ್ದು ಅಂತ ನೀವು ನೋಡಿ, ಒಮ್ಮೆ ಗಮನಿಸಿ ನೀವು, ಒಂದಿಷ್ಟು ಶಾಲೆಗಳಲ್ಲಿ ಅಥವಾ ಒಂದಿಷ್ಟು ಕಾಲೇಜ್ಗಳ ಆವರಣಗಳಲ್ಲಿ ಜಂಕ್ ಫುಡ್ನ ಒಂದಿಷ್ಟು ಫುಡ್ ಕೋರ್ಟ್ಗಳು ಅಥವಾ ಒಂದಿಷ್ಟು ಏನು ಸ್ಟಾಲ್ಗಳನ್ನು ನೋಡ್ಬೋದು, ಕ್ಯಾಂಟೀನ್ಗಳನ್ನು ನೋಡ್ಬೋದು, ಅಥವಾ ಕ್ಯಾಂಟೀನ್ನ ಒಳಗಿರುವಂಥ ಒಂದಿಷ್ಟು ಜಂಕ್ ಫುಡ್ಗಳಾಗಿರ್ಬೋದು, ಅಥವಾ ಮುಖ್ಯವಾಗಿ ಎಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಏನು ಕಾಳಜಿಯನ್ನು ವಹಿಸುವಂತಹ ಕೇಂದ್ರಗಳಾದಂಥ ಆಸ್ಪತ್ರೆಗಳು, ಆರೋಗ್ಯದ ಬಗೆಗಿನ ಕಾಳಜಿ ನೀಡುವಂತಹ ಆಸ್ಪತ್ರೆಗಳಲ್ಲಿ ಈ ರೀತಿಯ ಜಂಕ್ ಫುಡ್ಗಳಿವೆ. ಅದೇ ರೀತಿ ನೋಡಬೇಕು ಅಂದರೆ ನಾವು ಗಮನಿಸ್ಬೋದು, ಆ ಆಸ್ಪತ್ರೆಗಳಲ್ಲಿ ಹೆಚ್ಚಾಗಿ ಅದರ ಏನು ಒಂದು ಫುಡ್ಗಳನ್ನು ಅಥವಾ ಆಹಾರವನ್ನು ಸೇವನೆ ಮಾಡೋದಕ್ಕೆ ಬರುವವರು ವೈದ್ಯರೇ ಆಗಿರ್ತಾರೆ. ವೈದ್ಯರೇ ಅಥವಾ ಕಲಿಯುವಂತಹ ವೈದ್ಯರುಗಳಾಗಿರ್ಬೋದು, ಇವರೆಲ್ಲ ಆ ಒಂದು ಅದರ ಸುತ್ತಮುತ್ತ ಇರ್ತಾರೆ ಅಥವಾ ಸೇವನೆಯನ್ನು ಮಾಡೋದಕ್ಕೆ ಬರ್ತಾರೆ. ಇದೆಲ್ಲ ನೀವು ಗಮನಿಸಿರುವಂಥ ಒಂದಿಷ್ಟು, ನೀವು ಕೂಡ ಗಮನಿಸಿರ್ಬೋದು ಆಸ್ಪತ್ರೆಗಳಲ್ಲೂ ಕೂಡ, ಶಾಲೆಗಳಲ್ಲೂ ಕೂಡ. ಹಾಗಿರುವಾಗ ಎಲ್ಲಿ ನಮಗೆ ಶಿಕ್ಷಣ ಸಿಗುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಶಿಕ್ಷಣ ಎಲ್ಲಿ ಸಿಗುತ್ತೆ ಅಥವಾ ಆರೋಗ್ಯದ ಕಾಳಜಿಯನ್ನು ಎಲ್ಲಿ ಮಾಡ್ತಾರೆ, ಅಲ್ಲೇ ಇಂತಹ ಏನು
ಸ್ಟಾಲ್ಗಳು, ಫುಡ್ ಕೋರ್ಟ್ಗಳೆಲ್ಲ ಕಾಣಿಸೋದಕ್ಕೆ ಸಿಗುವಂಥದ್ದು ವಿಪರ್ಯಾಸ. ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಆಹಾರಗಳಿದೆ, ಆದರೆ ಅಲ್ಲೂ ಕೂಡ ಜಂಕ್ ಫುಡ್ಡನ್ನು ಮಾರಾಟ ಮಾಡೋದನ್ನು ಕೂಡ ನಾವು ನೋಡ್ಬೋದು. ಹೀಗಿರುವಾಗ ಈ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. 6364204949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರು ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರು ಸರಿ ಮಲ್ಪುನ ಬೇತೆ ಕಡೆಕ್ಕೆ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದು ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ

ಕೇಳ್ತಿರೋದು ರೇಡಿಯೋ ಸಾರಂಗ್ ಗ್ರೌಂಡ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರೆ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಚಾರ ಏನು ಅಂದರೆ ಜಂಕ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ. ಅಂದರೆ ಜಂಕ್ ಫುಡ್ ನಿಷೇಧ ಚಿಂತನೆ ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು. 6342049499 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ತಿಳಿಸ್ಬೋದು. ಅದರದ್ದು ವಿಚಾರಗಳು ಇನ್ನೂ ಹೇಳುದಿದ್ರೆ ಈ ಜಂಕ್ ಫುಡ್ಗಳ ತಯಾರಿಕೆಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು, ವಿವಿಧ ತೆರನಾದ ರಾಸಾಯನಿಕ ಮಿಶ್ರಿತ ಮಸಾಲೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಈ ಆಹಾರ ಪದಾರ್ಥಗಳನ್ನು ಸೇವಿಸುವವರ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರ್ತದೆ ಅನ್ನುವುದನ್ನು, ಅಲ್ಲದೆ ಜಂಕ್ ಫುಡ್ಗಳನ್ನು ಒಮ್ಮೆ ಸೇವಿಸಿದರೆ ಅದು ನಾಲಿಗೆಗೆ ಹಿತವೆನಿಸಿ ಅದರ ಸೇವನೆಯನ್ನು ಚಟವನ್ನಾಗಿಸಿಕೊಳ್ಳುವವರ ಸಂಖ್ಯೆ ಅಧಿಕ ಅಂತ ಹೇಳ್ಬೋದು. ಅಂದರೆ ಈಗ ನೋಡ್ಬೋದು ನೀವು ಜಂಕ್ ಫುಡ್ಗಳ ತಯಾರಿಕೆಗೆ ಯಾವ ರೀತಿಯ ಒಂದು ಆಹಾರ ಪದಾರ್ಥಗಳನ್ನು ಅಲ್ಲಿ ಬಳಸಲಾಗುತ್ತೆ ಅಂತ. ಅಲ್ಲಿ ಕೆಲವೊಂದು ಕಡೆಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಬಳಸ್ಬೋದು. ಇನ್ನು ಬೇರೆ ಬೇರೆ ರೀತಿಯ ರಾಸಾಯನಿಕ ಮಿಶ್ರಿತ ಮಸಾಲೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಈ ಒಂದು ಆಹಾರ ಪದಾರ್ಥಗಳನ್ನು ಸೇವಿಸುವವರ ಒಂದು ಆರೋಗ್ಯದ ಮೇಲೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡಿದ್ರೆ ಸಾಕಷ್ಟು ಇದರಿಂದ ಕಾಯಿಲೆಗಳು ಅಥವಾ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಲ್ಲದೆ ಜಂಕ್ ಫುಡ್ಗಳನ್ನು ಒಮ್ಮೆ ಸೇವಿಸಿದರೆ ಅದು ನಾಲಿಗೆಗೆ ಭಾರಿ ರುಚಿ ಅಂತ ಅನಿಸುತ್ತೆ, ಅದನ್ನು ಸೇವನೆಯನ್ನು ಮತ್ತೆ ಮತ್ತೆ ಮಾಡಬೇಕು ಅಥವಾ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಈ ರೀತಿಯ ಒಂದು ಅದನ್ನೇ ಒಂದು ಚಟವನ್ನಾಗಿಸಿಕೊಳ್ಳುವವರ ಸಂಖ್ಯೆ ಅಧಿಕವಾಗಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ನಿಮಗೆ ಏನನ್ನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 6342049499 ಈ ಒಂದು ಸಂಖ್ಯೆಗೆ. ಆದರೆ ನಾವು ನೋಡ್ಬೋದು ಮಕ್ಕಳಿಗೆ ಹೆಚ್ಚಾಗಿದ್ರೆ ಒಂದು ರುಚಿ ಹತ್ತಿರ್ತದೆ. ಅಂದರೆ ಎಲ್ಲಿ ಹೋದರೂ ಕೂಡ ಜಂಕ್ ಫುಡ್ಗಳನ್ನು ಕೇಳುವಂಥ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದರೆ ತಂದೆ ತಾಯಿಗಳು ಅದರ ಬಗೆಗಿನ ಏನು ಅವರಿಗೆ ಅದರ ಬಗೆಗಿನ ಒಲವು ಜಾಸ್ತಿ ತಂದೆ ತಾಯಿಗಳಿಗೆ. ಹಾಗಿರುವಾಗ ಮಕ್ಕಳಿಗೂ ಕೂಡ ಅದೇ ರೀತಿಯ ಒಂದು ಅಭ್ಯಾಸವನ್ನು ಮಾಡಿಸ್ತಾರೆ. ಎಲ್ಲಿ ಹೋದರೂ ಕೂಡ ಮಕ್ಕಳಿಗೆ ಜಂಕ್ ಫುಡ್ ಬೇಕೇ ಬೇಕು ಅನ್ನುವಷ್ಟರ ಮಟ್ಟಿಗೆ ಬಂದಿರ್ತಾರೆ. ಹಾಗಿರುವಾಗ ನೀವು ಕೂಡ ಇದರ ಬಗ್ಗೆ ಏನು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಜಂಕ್ ಫುಡ್ ನಿಷೇಧ ಆಗಬೇಕು ಅಂತ ಅನ್ನುವಂಥ ಚಿಂತನೆಗಳೇನಿತ್ತು, ಅದು ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು ಅಂತಿದ್ರೆ ಯಾಕೆ ಅನ್ನೋದನ್ನು ಕೂಡ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕೆ ಕರೆ ಮಾಡಿ ಮಾತಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ. ಇನ್ನು ನಾವು ನೋಡಬೇಕು ಅಂತಿದ್ರೆ ಈಗ ಈ ರಾಸಾಯನಿಕ ಯುಕ್ತ ಆಹಾರ ಉತ್ಪನ್ನಗಳ ಸೇವನೆಯಿಂದ ಆರೋಗ್ಯದ ಮೇಲಾಗುವಂಥ ಪರಿಣಾಮಗಳ ಬಗೆಗೆ ವೈದ್ಯಕೀಯ ತಜ್ಞರು ನಿರಂತರವಾಗಿ ಎಚ್ಚರಿಕೆ ನೀಡುತ್ತಾ ಬಂದಿದ್ದರೂ ಕೂಡ ಜನರು ಇವುಗಳ ಸೇವನೆಯ ಚಟದಿಂದ ಇನ್ನೂ ಕೂಡ ಹೊರಬಂದಿಲ್ಲ ಅಂತ. ಈ ಜಂಕ್ ಫುಡ್ ಸೇವನೆ ದುಷ್ಪರಿಣಾಮಗಳ ಕುರಿತಂತೆ ಆರೋಗ್ಯ ಇಲಾಖೆಯಿಂದ ಪದೇ ಪದೇ ಎಚ್ಚರಿಕೆ ನೀಡಲಾಗ್ತಾ ಇದೆ. ಅದೇ ರೀತಿ ಸರ್ಕಾರದ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಜನತೆಯನ್ನು, ಅದರಲ್ಲೂ ಮಕ್ಕಳು ಮತ್ತು ಯುವ ಜನಾಂಗವನ್ನು ಜಂಕ್ ಫುಡ್ ಸೇವನೆಯ ಗೀಳಿನಿಂದ ಹೊರತರುವುದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಕನಿಷ್ಠ ಮಕ್ಕಳು ಮತ್ತು ರೋಗಿಗಳನ್ನಾದರೂ ಜಂಕ್ ಫುಡ್ನಿಂದ ದೂರವಿರಿಸುವ ಪ್ರಯತ್ನವಾಗಿ ರಾಜ್ಯ ಸರ್ಕಾರ ಪ್ರೌಢಶಾಲಾ ಹಂತದವರೆಗೆ ಹಾಗೂ ಆಸ್ಪತ್ರೆಗಳ ಆವರಣದಲ್ಲಿನ ಕ್ಯಾಂಟೀನ್ಗಳಲ್ಲಿ ಜಂಕ್ ಫುಡ್ ತಯಾರಿ ಮತ್ತು ಮಾರಾಟವನ್ನು ನಿಷೇಧಿಸುವುದಕ್ಕೆ ಸರ್ಕಾರ ಗಂಭೀರ ಚಿಂತನೆಯನ್ನು ನಡೆಸಿದ್ದು ಶೀಘ್ರದಲ್ಲಿ ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸುವುದಕ್ಕೆ ಮುಂದಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ನೋಡ್ಬೋದು ಮಕ್ಕಳಿಂದ ಹಿಡಿದು ಯುವಕರವರೆಗೂ ಕೂಡ ಜಂಕ್ ಫುಡ್ ಸೇವನೆಯ ಒಂದು ಗೀಳಿದೆ. ಅದರಿಂದ ಅವರನ್ನು ಹೊರತರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದರಿಂದ ಆಗುವಂಥ ಆರೋಗ್ಯಕ್ಕೆ ಸಂಬಂಧಪಟ್ಟ, ಅಂದರೆ ಜಂಕ್ ಫುಡ್ ಸೇವನೆಯಿಂದ ಆರೋಗ್ಯದ ಮೇಲಾಗುವಂಥ ದುಷ್ಪರಿಣಾಮಗಳ ಕುರಿತಾಗಿ ಆರೋಗ್ಯ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳು ಅಥವಾ ಜನಜಾಗೃತಿ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದ್ರೂ ಕೂಡ ಇದರ ಬಗ್ಗೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಇದೆ. ಖಂಡಿತ ಮಾತಾಡ್ತೀನಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ರೆ ಕರೆ ಮಾಡಿ ಮಾತಾಡಿ 6342049499 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮತದಾನ ನಮ್ಮ ಹಕ್ಕು ಜವಾಬ್ದಾರಿ ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ
1: ಆತ್ಮೀಯ ನಾಗರಿಕ ಬಂಧುಗಳೇ ಮತದಾನ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು
1: ಹೌದು ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ ಹೆಸರು ತಿದ್ದುಪಡಿ ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ
1: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

ಕೇಳ್ತಿರೋದು ರೇಡಿಯೋ ಸಾರಂಗನೋಡ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ, ಜಂಕ್ ಫುಡ್ ನಿಷೇಧ ಚಿಂತನೆ ಕಟ್ಟುನಿಟ್ಟಾಗಿ ಜಾರಿ ಆಗಲಿ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ವಿ ನಾವು. ಅದೇ ರೀತಿ ಹೇಳಬೇಕು ಅಂತಿದ್ರೆ, ಈಗ ಒಂದಿಷ್ಟು ವಿಷಯಗಳನ್ನು ನಾವು

0: ಗುಣಮಟ್ಟ ಪ್ರಯೋಗಾಲಯವನ್ನ ಮೇಲ್ದರ್ಜೆಗೆ ಏರಿಸುವುದಕ್ಕೆ ನಿರ್ಧಾರವನ್ನ ಮಾಡಿದೆ. ಇನ್ನು ಕಳಪೆ ಗುಣಮಟ್ಟದ ಆಹಾರ ಉತ್ಪನ್ನ ಮತ್ತು ಪದಾರ್ಥಗಳನ್ನ ಕಂಪನಿಗಳು ಯಾವ ಕಾರಣಕ್ಕೂ ಮಾರುಕಟ್ಟೆಗೆ ಪೂರೈಕೆ ಮಾಡದಂತೆ ನಿಗಾ ಇಡುವುದಕ್ಕೆ ಸರ್ಕಾರ ತೀರ್ಮಾನಿಸಿದೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಅಂದರೆ ಒಂದಿಷ್ಟು ಆಹಾರದ ಗುಣಮಟ್ಟವನ್ನ ಕಾಯ್ದುಕೊಳ್ಳುವುದಕ್ಕೆ ಆಹಾರ ಗುಣಮಟ್ಟ ಪ್ರಯೋಗಾಲಯವನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದನ್ನ, ಅದರ ಜೊತೆಗೆ ಈ ಕಳಪೆ ಗುಣಮಟ್ಟದ ಆಹಾರ ಉತ್ಪನ್ನ ಅಥವಾ ಪದಾರ್ಥಗಳನ್ನ ಕಂಪನಿಗಳು ಒಂದಿಷ್ಟು ಪೂರೈಕೆ ಮಾಡುತ್ತೆ, ಮಾರುಕಟ್ಟೆಗೆ ಪೂರೈಕೆ ಮಾಡುತ್ತೆ. ಆದರೆ ಮಾರುಕಟ್ಟೆಗೆ ಪೂರೈಕೆ ಮಾಡದಂತೆ ನಿಗಾ ಇಡುವುದಕ್ಕೆ ಸರ್ಕಾರ ತೀರ್ಮಾನಿಸಿರುವಂಥದ್ದು. ಇನ್ನು ಹಾಲಿ ಜಾರಿಯಲ್ಲಿರುವ ವ್ಯವಸ್ಥೆಯಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ತಂದು ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಸರ್ಕಾರ ಉದ್ದೇಶಿಸಿದೆ ಅಂತಲೂ ಕೂಡ ಹೇಳ್ಬೋದು. ಕಳಪೆ ಗುಣಮಟ್ಟದ ಆಹಾರ ಉತ್ಪನ್ನಗಳ ತಯಾರಕರು ಮತ್ತು ವಿತರಕರ ಮೇಲೆ ಸರ್ಕಾರ ಕಾನೂನು ನಿಯಮಾವಳಿಗಳ ಅನುಸಾರವಾಗಿ ಕ್ರಮವನ್ನು ಜರುಗಿಸಬೇಕು ಅಂತ. ಅಂದರೆ ಏನಾಗುತ್ತೆ ಅಂದರೆ ನಮಗೆ ಸಿಗುವಂಥ ಆಹಾರಗಳು ಏನು ಮಾರುಕಟ್ಟೆಗೆ ಪೂರೈಕೆ ಆಗುತ್ತೆ, ಅಲ್ಲೂ ಕೂಡ ಒಂದಿಷ್ಟು ನಿಷೇಧವನ್ನು ನಿರ್ಬಂಧವನ್ನು ಹೇರಬೇಕು ಅನ್ನುವಂಥ ವಿಚಾರಗಳು ಕೂಡ ಇದೆ. ಅದೇ ರೀತಿ ಈ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಕರೆ ಮಾಡಬಹುದು. ಕರೆ ಮಾಡುವಂಥ ಸಂಖ್ಯೆ 6364240499491 ಸಂಖ್ಯೆಗೆ. ಮುಂದಿನ ಕಾಲರ್ ಇದೆ, ಮೊದಲ ಕಾಲರ್ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ,
1: ಎಚ್ ಮೊಹಮ್ಮದ್ ವೇಣೂರ್ ಮಾತಾಡ್ತಾ ಇದ್ದೇನೆ.
0: ಓಕೆ ಓಕೆ, ಹೇಳಿ ಸರ್, ಹೇಳಿ.
1: ಆರ್ಜೆ ಬಿಂದಕ್ಲಾರ್ ಅವರಿಗೆ ವಂದನೆಗಳು.
0: ಹಾ ಹೇಳಿ ಹೇಳಿ ಸರ್.
1: ಈಗಾಗಲೇ ನಮ್ಮ ನೂತನ ಆರೋಗ್ಯ ಸಚಿವರಾದ ಖಾದರ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ.
0: ಹೌದು,
1: ಅನ್ನು ಆಸ್ಪತ್ರೆಯ ಪಕ್ಕ ಹಾಗೂ ಶಾಲಾ ವಠಾರದಲ್ಲಿ ಇಡಬಾರದು, ಇದನ್ನು ನಿಷೇಧಿಸುವ ಯೋಜನೆ ಮಾಡಿದ್ದೀರ ಅಂತ. ಆದರೆ ಈ ಎರಡೂ ಕಡೆ ಅದನ್ನು ಇರದಿದ್ದರೆ ಬಸ್ ಸ್ಟ್ಯಾಂಡ್ ಗಳಲ್ಲಿ ಮತ್ತು ಬೇರೆ ಬೇರೆ ಅಂಗಡಿಯಲ್ಲಿ ಬೇಕಾದಷ್ಟು ಸಿಗ್ತದೆ, ಇದು ಪ್ರಯೋಜನ ಇಲ್ಲ. ಇದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ನನ್ನ ಅಭಿಪ್ರಾಯ. ಆಹಾರ ಮಂತ್ರಿಯವರ ಈ ಹೇಳಿಕೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯ, ಇದಕ್ಕೆ ನಾನು ಅವರನ್ನು
0: ಅಭಿನಂದಿಸುತ್ತೇನೆ.
1: ಅದು ಅಲ್ಲದೆ ಮೇಡಮ್, ಆಹಾರದ ಗುಣಮಟ್ಟವನ್ನು ಅದನ್ನು ಪ್ರೊಡಕ್ಷನ್ ಮಾಡುವಾಗ ನೋಡ್ಬೇಕು, ಸಂಪೂರ್ಣ ನೋಡಿದ ನಂತರ ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು ಗುಣಮಟ್ಟ ಸರಿ ಇಲ್ಲದಿದ್ದರೆ ಆ ಕಂಪನಿಯ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಒಂದು ಸಿಸ್ಟಮ್ ಅನ್ನು ನಮ್ಮ ಸರ್ಕಾರ ಮಾಡಬೇಕು. ಆಗ ಮಾತ್ರ ಇಂತಹ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ನಮ್ಮ ಅಭಿಪ್ರಾಯ.
0: ಓಕೆ ಓಕೆ, ಧನ್ಯವಾದಗಳು ಸರ್. ಓಕೆ ಓಕೆ ಓಕೆ. ಇದು ಮೊಹಮ್ಮದ್ ವೇಣೂರವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರು. ಈ ಒಂದು ಕಳಪೆ ಗುಣಮಟ್ಟದ ಈ ಜಂಕ್ ಫುಡ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟು ಸರ್ಕಾರ ಕೂಡ ಕ್ರಮವನ್ನು ಆದಷ್ಟು ಕೈಗೊಳ್ಳಬೇಕು ಅನ್ನುವಂಥ ವಿಷಯಗಳನ್ನು ಕೂಡ ತಿಳಿಸಿದ್ರು. ಮಾರಾಟ ಮಾಡೋದಕ್ಕಾಗಿರ್ಬೋದು ಅಥವಾ ಅದನ್ನು ಸೇವಿಸುವಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗಿರ್ಬೋದು. ಇದೇ ರೀತಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಕರೆಯನ್ನು ಮಾಡಬಹುದು. 6364240499491 ಈ ಒಂದು ಸಂಖ್ಯೆಗೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತೇನೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ. ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ, ಜಂಕ್ ಫುಡ್ ನಿಷೇಧ ಚಿಂತನೆ ಕಟ್ಟುನಿಟ್ಟಾಗಿ ಜಾರಿ ಆಗಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೆ. ಮಾತಾಡ್ತಿರ್ಬೇಕಾದ್ರೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಓಕೆ, ಹೇಳಿ ಸರ್, ಹೇಳಿ, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ. ಹೌದು, ಜಂಕ್ ಫುಡ್ಗೆ ಸಂಬಂಧಪಟ್ಟು ಮಾತಾಡ್ತಿದ್ದೇವೆ. ಅಂದರೆ ಈಗ ಜಂಕ್ ಫುಡ್ ಎಲ್ಲ ಮಾರಾಟ ಆಗ್ತಾ ಇದೆ, ಆದರೂ ಕೂಡ ಅದರಿಂದ ಒಂದಿಷ್ಟು ತೊಂದರೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟ. ಹಾಂ, ಹೌದು ಹೌದು ಹೌದು.
1: ಪೋಷಕರ ಪಾತ್ರ ಏನ್ ಮಾಡ್ಬೇಕು ಅಂದ್ರೆ, ಮುಖ್ಯವಾಗಿ ನಾವೇ ಜಂಕ್ ಫುಡ್ ತಿನ್ನೋದು ಬಿಟ್ಬಿಡೋದು. ನಾವೇ ತಿನ್ನೋದು ಮಕ್ಕಳು ತಪ್ಪಿಕೊಳ್ಬಾರ್ದು. ಏನ್ ಬೇಕೋ ಮನೇಲೆ ಮಾಡ್ಬೇಕು. ಈಗ ಅದೇನ ಪಾನಿಪುರಿ ಮಾಡೋದು ಏನಾದ್ರೆ ಮನೇಲೆ ಆ ತರ ಮಾಡ್ಬೇಕು. ಕಂಡ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ನಾವು ರಾಸಾಯನಿಕ ಮುಕ್ತವಾಗಿ ಮಾಡ್ಬೋದು. ಕಂಡ್ರೆ ಅದು ಕಲಿಯೋದೇ ಬಹಳ ದೊಡ್ಡ ವಿದ್ಯೆ ಏನಲ್ಲ.
0: ಹೌದು,
1: ಚೆನ್ನಾಗದೇ ಇರ್ಬೋದು, ಇನ್ನೊಂದು ಸರಿ ಆಗುತ್ತೆ. ನಾವು ಮನೇಲೆ ಮಾಡಿದಾಗ ಅವಕ್ಕೆ ಅವ್ರು ಹೊರಗಡೆ ತಿನ್ಬೇಕು ಅಂತ ಆಸೆ ಬರಲ್ಲ. ನಾವು ಮನೇಲಿ ಮಾಡದೇ ಇದ್ದಾಗ ಅವಕ್ಕೆ ಸ್ವಲ್ಪ ಏನೋ ಒಂಥರ ಫ್ರೆಂಡ್ಸ್ ಎಲ್ಲ ತಿಂತಾ ಇರ್ತಾರೆ, ಅವ್ರ ಜೊತೆ ತಿನ್ಬೇಕು ಅಂತ ಆಸೆ ಬರ್ತು. ಮತ್ತೆ ಇನ್ನೊಂದು ಜನಕ್ಕೂ ಫುಡ್ಡಿಂದ ಕೆಲವು ಏನೇನು ಅನಾಹುತ ಆಗುತ್ತೆ ಅಂತ ಹೇಳ್ಬೇಕು. ಮುಖ್ಯವಾಗಿ ಒಬೆಸಿಟಿ ಬರುತ್ತೆ ಮೇಡಮ್.
0: ಹೌದು,
1: ಅದರಿಂದ ಜೀರ್ಣಶಕ್ತಿ ಸರಿಯಾಗಿ ಆಗಲ್ಲ. ಈ ಹೋಟೆಲ್ ಏನ್ ಹೇಳ್ತಾರೆ ಅಂದ್ರೆ, ಮೈದಾ ಪದಾರ್ಥ ಹೆಚ್ಚು ತಿನ್ಬಾರ್ದು ಅಂತ ಒಂದು ಇದಿದೆ ಮೇಡಮ್. ಮೈದಾ ಬಳಕೆ ಮಾಡಿದ ಪದಾರ್ಥ ಹೆಚ್ಚು ತಿನ್ಬಾರ್ದು, ಅದು ಜಠರಕ್ಕೆ ಹಾನಿಕರ ಅಂತ. ಅದೆಲ್ಲ ನಾವ್ ಹೇಳ್ಬೇಕು ಅಂದ್ರೆ, ನಾವು ಉಪಯೋಗ ಕಮ್ಮಿ ಮಾಡ್ಬೇಕು. ಮಕ್ಳು ತಿಳುವಳಿಕೆ ಹೇಳ್ಬೇಕು, ಯಾವಾಗ ಅವರು ತುಂಬಾ ಸಮಾಧಾನವಾಗಿದ್ದಾಗ ಹೇಳ್ಬೇಕು, ಆಗಿದ್ದಾಗ ಹೇಳ್ಬೇಕು. ಮತ್ತೆ ನಾವು ಮನೇಲಿ ಮಾಡ್ಕೊಡ್ಬೇಕು ಮೇಡಮ್, ಆಸೆ ಇದ್ದೇ ಇರುತ್ತೆ. ಹಾಗಾಗಿ ನಾವೇ ಆದಷ್ಟು ಮನೇಲಿ ಮಾಡೋ ಪ್ರಯತ್ನ ಮಾಡಿದ್ರೆ ಅವಾಗ ಹೊರಗಡೆ ತಿನ್ನಕ್ ಇಷ್ಟಪಡಲ್ಲ. ಅವ್ರಿಗೆ ಇಂತ ಕೆಲವು ರಾಗ ಬಾಧಕಗಳು ಹೇಳ್ಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಹೇಳ್ಬಿಟ್ರೆ ಅವ್ರು ಏನಾದ್ರು ಬಿಟ್ಬಿಡ್ತಾರೆ. ಅದ್ರ ಬದಲು ಏನೋ ಎಣ್ಣೆ ಕುಡಿಬಹುದು, ಏನಾದ್ರು ಮಾಡ್ಬೋದು. ಎಣ್ಣೆ ದೇವಳ ಈಗ ಅದು ಇದು ಇದೆಲ್ಲ ಕುಡಿತಾರೆ ನೋಡಿ, ಅದಕ್ಕೆ ಸಿಕ್ಸ್ ಕೊಡಬಹುದು, ಅದು ಹಾನಿಕರನೆ. ಎಣ್ಣೆ ಕುಡಿದ್ರೆ ದೇಹ ತುಂಬಾ ಆರೋಗ್ಯಕ್ಕೆ ತುಂಬಾ ಹಿತಕರ ಮೇಡಮ್. ದೇವಳ ಅಮೃತ ಅಂತ ಬೇರೆ
0: ಹೇಳ್ತಾರೆ.
1: ಹಾಗಾಗಿ ಜಂಕ್ ಫುಡ್ ಬಗ್ಗೆ ಅದು ತಿನ್ಬಾರ್ದು
0: ಮೇಡಮ್.
1: ಮುಖ್ಯ ಪೋಷಕರು ತಿನ್ನ ಕಮ್ಮಿ
0: ಮಾಡ್ಬಿಡ್ಬೇಕು.
1: ಅವಾಗ ಸರಿ ಆಗುತ್ತೆ. ನಾವು ತಿನ್ನೋದು ಆ ಹುಡುಗರಿಗೆ ಪಾತ್ರ ತಂದು ಕೊಡೋದು ಅವೆಲ್ಲ ಬಿಟ್ಟು ಕೊಡ್ಬೇಕು. ಏನಾದ್ರೂ ಮಲ್ ಮಾಡ್ಬೇಕು ನಾವು. ಅವಾಗ ಅದು ಸಮಾಜ ಸುಧಾರಣೆ ಆಗುತ್ತೆ, ಸಮಾಜದ ಆರೋಗ್ಯ ಚೆನ್ನಾಗಿರ್ತದೆ, ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ.
0: ಹೌದು ಹೌದು ಹೌದು. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಈಗ ಅವರು ನಾವು ಹೊಟ್ಟೆ ಮೇಲೆ ಹೊಡೆಬಾರ್ದು ಹೊಡೆಬಾರ್ದು, ಈಗ ನಾವು ತಿಂದರೆ ಅವ್ರು ವ್ಯಾಪಾರ ಕೆಲವಾಗ್ತಾರೆ ಅಂತ ಕ್ವಶನ್ ಬರುತ್ತೆ. ಅದರಲ್ಲಿ ಕೆಲವರು ಸಮಾಜದ ಬಗ್ಗೆ ಕಳಕಳಿ ಇರೋಂತ ವ್ಯಾಪಾರ ತಿಂತಾರೆ ಮೇಡಮ್. ಅವರು ರಾಸಾಯನಿಕ ಬರೋದು ಬರತ್ತಲೆ ಮಾಡ್ತಾರೆ, ಮನೇಲಿ ಹೋಮ್ ಮೇಡ್ ಮಾಡ್ದಂಗ ಮಾಡ್ತಾರೆ. ಅವ್ ಎಲ್ಲಿ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರ ಹತ್ರ ತಗೊಂಡ್ರೆ ತೊಂದರೆ ಆಗಲ್ಲ. ಅದನ್ನ ಮಾಡ್ಬೇಕು. ಅವರು ವ್ಯಾಪಾರ ಮಾಡೋರು, ಆದಷ್ಟು ರಾಸಾಯನಿಕ ಕೊಡ್ಬೇಕು ಅನ್ನೋ ಭಾವನೆ ಇರಬೇಕು ಅವ್ರಿಗೆ. ಅವಾಗ ಎಲ್ಲ ಸರಿ ಆಗುತ್ತೆ.
0: ಓಕೆ ಓಕೆ ಓಕೆ ಸರ್, ಖಂಡಿತ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಒಳ್ಳೆ ವಿಷಯ ಮೇಡಮ್.
0: ಓಕೆ,
1: ಈಗಿನ ಕಾಲಕ್ಕೆ ಎಲ್ಲ ತಿಳ್ಕೊಬೇಕಾದ ವಿಷಯ ಇದು. ಒಳ್ಳೆ ವಿಷಯ ತಂದಿದ್ರೆ ಧನ್ಯವಾದ.
0: ಓಕೆ ಓಕೆ ಓಕೆ, ಧನ್ಯವಾದಗಳು. ಎಸ್, ಓಕೆ. ಇದು ಸಿಟಿ ಚಂದ್ರಶೇಖರ್ ಅವರು ಮಾತಾಡಿರುವಂಥ ಒಂದಿಷ್ಟು ವಿಚಾರಗಳು. ಅಂದರೆ ಜಂಕ್ ಫುಡ್ಡಿಂದ ಏನು ಸಮಸ್ಯೆಗಳಾಗುತ್ತೆ, ಮಕ್ಕಳಿಗೆ ಯಾಕೆ ಕೊಡಬಾರ್ದು, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ತಿಳಿಸಿದರು. ಇದೇ ರೀತಿನ ಅನಿಸಿಕೆ ಅಭಿಪ್ರಾಯ ನಿಮ್ಮಲ್ಲೂ ಕೂಡ ಇರಬಹುದು. ಕರೆ ಮಾಡಿ ಮಾತಾಡಿ 6364240494 ಈ ಒಂದು ಸಂಖ್ಯೆಗೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರೆ, ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಚಾರ ಏನು ಅಂದ್ರೆ, ಜಂಕ್ ಫುಡ್ ನಿಷೇಧ ಚಿಂತನೆ ಕಟ್ಟುನಿಟ್ಟಾಗಿ ಜಾರಿ ಆಗ್ಲಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೇವೆ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಕರೆಯನ್ನು ಮಾಡುವಂತಹ ಸಂಖ್ಯೆ 6364420499 ಈ ಒಂದು ಸಂಖ್ಯೆಗೆ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಸತೀಶ್ ಅವರು ಕೈಯಾರ್ನಿಂದ ಹೇಳಿ. ಸತೀಶ್ ಅಣ್ಣ,
1: ಫುಡ್ ಎಷ್ಟಾದ್ರೂ ಜನಗಳು ತಿಂತಾನೇ ಇರ್ತಾರೆ, ಆದ್ರೆ ಅದಕ್ಕೆ ಸರಿಯಾದಂತ ವ್ಯವಸ್ಥೆ ಸರ್ಕಾರ ಮಾಡದಿದ್ರೆ ಅದು ಜನರು ತಿನ್ನೋದನ್ನ ನಿಲ್ಲಿಸುವುದಿಲ್ಲ.
0: ಹೌದು ಹೌದು,
1: ಅದಕ್ಕೆ ಸರಿಯಾದ ಒಂದು ಕ್ರಮವನ್ನು ಕೈಗೊಳ್ಳಲೇಬೇಕು. ಹೀಗೆ ಕೈಗೊಂಡ್ರೆ ಅದು ನಿಷೇಧ ಆಗದಿದ್ದರೆ ಜನರು ತಿನ್ನೋದನ್ನು ನಿಲ್ಲಿಸುವುದಿಲ್ಲ
0: ಅಲ್ವಾ?
1: ಇಲ್ಲ ಇಲ್ಲ ಇಲ್ಲ, ನಾವು ಎಷ್ಟೇ ಹೇಳಿದ್ರು ಕೂಡ ಅದು ತಿಂತಾನೆ ಇರ್ತಾರೆ. ಅಂದ್ರೆ ನೋಡಿ, ಅದರಿಂದ ಎಷ್ಟು ನಮ್ಗೆ ಆರೋಗ್ಯಕ್ಕೆ ಹಾನಿಕರವಾಗುತ್ತದೆ ಅನ್ನೋದನ್ನ ಅದು ಏನು ಅದು ಅನ್ಕೊಳ್ಳುವುದಿಲ್ಲ. ಅದರಿಂದ ಆಗುವಂತ ಪರಿಣಾಮಗಳನ್ನು ಯಾರು ಕೂಡ ಅನ್ಕೊಳ್ಳುವುದಿಲ್ಲ. ನಾವು ಹಣ ಕೊಟ್ಟು ತಿನ್ನುವಾಗ ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆ ಮಾಡುವಂತಹದ್ದು ಆಗ್ಬೇಕು, ನಮ್ಮ ಆರೋಗ್ಯಕ್ಕೆ ಪೂರಕವಾಗುವಂತ ಆಹಾರವನ್ನು ನಾವು ಸೇವಿಸಬೇಕು ಅನ್ನೋದನ್ನ ಯಾರು ಕೂಡ
0: ಅನ್ಕೊಳ್ಳುವುದಿಲ್ಲ.
1: ಇಲ್ಲ ಇಲ್ಲ ನೋಡಿ, ನಾವು ನಮ್ಮ ನಾವು ಹಣ ಕೊಟ್ಟು ನಾವು ಸೇವನೆ ಮಾಡುವಾಗ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳುವಂತದ್ದಾಗ್ಬೇಕು.
0: ಹೌದು,
1: ಈಗ ನಾವು ಆರೋಗ್ಯವನ್ನು ಹಾಳು ಮಾಡುವುದನ್ನು ತಿನ್ನೋದಾದ್ರೆ ನಮ್ಮ ಹಣಕ್ಕೆ ಬೆಲೆ ಇಲ್ಲ ಅಂತ ಆಗ್ತದೆ.
0: ಅದೇ
1: ಅದಕ್ಕೆ ಸರ್ಕಾರ ಅದನ್ನು ನಿಷೇಧ ಮಾಡಿದರೆ ಯಾರು ಕೂಡ ಸೇವನೆ ಮಾಡ್ಲಿಕ್ಕಿಲ್ಲ. ಇದರಿಂದ ಸರ್ಕಾರಕ್ಕೆ ಕೂಡ ಏನು ಲಾಭ ಇಲ್ಲ. ಇದರಲ್ಲಿ ಇದನ್ನು ನಿಷೇಧ ಮಾಡುವುದರಲ್ಲಿ ಏನ್ ತಪ್ಪಿಲ್ಲ, ಇದನ್ನು ನಿಷೇಧ ಮಾಡುವುದೇ ಒಳ್ಳೇದು.
0: ಹೌದು
1: ಹೌದು.
0: ಓಕೆ ಓಕೆ ಸತೀಶ್ ಅಣ್ಣ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ. ಬಾಯ್ ಬಾಯ್.
0: ಓಕೆ, ಸತೀಶ್ ಕಯ್ಯರ್ ಅವರು ಹೇಳುವಂತದ್ದು ಏನಂದ್ರೆ, ಇದನ್ನ ಸರ್ಕಾರ ನಿಷೇಧ ಮಾಡಿದ್ರೆ ಒಳ್ಳೇದು, ನಿಷೇಧ ಮಾಡಿದ್ರೆ ಯಾರು ಯಾರು ಕೂಡ ಸೇವನೆ ಮಾಡ್ಲಿಕ್ಕಿಲ್ಲ. ಅದೇ ರೀತಿ ತಾವು ದುಡಿದಂತ ಹಣದಲ್ಲಿ ಅದಕ್ಕೆ ಏನು ಅದರಲ್ಲಿ ಸೇವನೆ ಮಾಡುವವರು ಅದರ ಬಗ್ಗೆ ಯೋಚನೆ ಮಾಡ್ತಾರೆ, ಅದನ್ನ ಸೇವಿಸಿದ್ರೆ ಒಳ್ಳೇದಾ ಅಥವಾ ಆರೋಗ್ಯಕ್ಕೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ಖಂಡಿತ ಇದೇ ರೀತಿ ನೀವು ಕೂಡ ನಿಮ್ಮ ಒಂದಿಷ್ಟು ಅನಿಸಿಕೆ ಅಭಿಪ್ರಾಯಗಳು ಇರ್ಬೋದು ನಿಮ್ಮಲ್ಲೂ ಕೂಡ. ಮುಖ್ಯವಾಗಿ ಇಲ್ಲಿ ನೋಡಬೇಕು ಅಂತಿದ್ರೆ ಆರೋಗ್ಯ ಸಚಿವರ ಈ ಒಂದು ನಿರ್ಧಾರಗಳೇನಿದೆ ರಾಜ್ಯದ ಜನತೆಯ ಆರೋಗ್ಯ ರಕ್ಷಣೆ ದೃಷ್ಟಿಯಿಂದ ಅತ್ಯಂತ ಮಹತ್ತರದ ಆಗಿರುವಂಥದ್ದು. ಆದರೆ ಸಚಿವರು ತಮ್ಮ ಈ ಒಂದು ಹೇಳಿಕೆಯನ್ನು ಕೇವಲ ಘೋಷಣೆ ಆದೇಶಕ್ಕೆ ಸೀಮಿತಗೊಳಿಸದೆ ಅದು ಕಟ್ಟುನಿಟ್ಟಾಗಿ ಕಾರ್ಯರೂಪಕ್ಕೆ ಬರುವುದನ್ನು ಖಾತರಿಪಡಿಸಬೇಕು. ಅಲ್ಲದೆ ಈ ಎರಡು ಆದೇಶಗಳ ಜಾರಿ ಮತ್ತು ಪಾಲನೆಯಲ್ಲಿ ಯಾವುದೇ ಕಾರಣಕ್ಕೂ ಆಡಳಿತ ವ್ಯವಸ್ಥೆ ರಾಜಿಯಾಗದಂತೆ ಕಟ್ಟೆಚ್ಚರ ವಹಿಸಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ಅಂದರೆ ಏನೀಗ ಜಾರಿ ಆಗಬೇಕು ಅನ್ನುವಂಥ ಒಂದಿಷ್ಟು ಏನು ವಿಚಾರಗಳಿದೆ ಅಥವಾ ಚಿಂತನೆಗಳೇನಿದೆ, ಅದು ಇನ್ನಷ್ಟು ರೀತಿಯಲ್ಲಿ ಏನು ಸಮಗ್ರವಾಗಿ ಅಥವಾ ಒಳ್ಳೆಯ ರೀತಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗಿರುವಾಗ ಈ ರೀತಿ ಬಂದರೆ ಆದಷ್ಟು ಬರುವಂಥ ಕಾಯಿಲೆಯನ್ನು ದೂರಪಡಿಸ್ಬೋದು, ಅದಕ್ಕೆ ಆದಷ್ಟು ಮಕ್ಕಳು ಈ ಒಂದು ಏನು ಮಕ್ಕಳ ಆರೋಗ್ಯದ ಮೇಲೂ ಕೂಡ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಇದು ಬೀರಬಹುದು ಒಂದು ವೇಳೆ ನಿಷೇಧ ಆದರೆ ಅಂತ. ಅಂದರೆ ನಿಷೇಧ ಆಗಿರುವುದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ರೆ ಅಂತ. ಇದು ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಂಥ ವಿಚಾರಗಳು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಿನ ಜನಧನಿ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷ ಹಾಸ್ಯ ವೈಭವ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಸತ್ಯನಾರಾಯಣ ಪುಣಿಚಿತ್ತಾಯ, ಚೆಂಡೆ ಹಾಗೂ ಮದ್ದಳೆ, ಚೈತನ್ಯ ಕೃಷ್ಣ ಪದ್ಯಾಣ, ಶ್ರುತಿಕಂಠ ಭಟ್, ಲವಕುಮಾರ್ ಐಲ, ಚಕ್ರತಾಳ ರಾಜೇಂದ್ರ ಕೃಷ್ಣ. ಮುಮ್ಮೇಳದ ಕಲಾವಿದರು ದಿನೇಶ್ ಕೋಡಪದವು, ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಸುಂದರ ಬಂಗಾಡಿ, ಕಡಬ ದಿನೇಶ್ ರೈ. ಇದೀಗ ಯಕ್ಷ ಹಾಸ್ಯ ವೈಭವ ಇದರ ಕೊನೆಯ ಕಂತು.
1: ಸಂಕ್ರಾಂತಿಗೆ ಈ ರೀತಿ

0: ಇಟ್ಟು ಪಂಪಿ ದೇವ ಉಂಡತಿ ಎಲ್ಲೇ ಪೋದಲ್ಪ ಜೆತ್ತೋ ನಿಂಚ ಪಿರ ಮಲ್ತದ್ದು ತೂಳೆ ಗೊತ್ತಾಪು ಏರಿಯ ಪಣ್ಣೆ
1: ಸಾಧಿರ
2: ಮರ್ಲ ಕದಬ ದಿನೇಶನ ಪಲಿವೇದ ಮಾರ
0: ಅಲಿವೇದ ಅತ್ತ ಜನ ಸುಮಾರು ಜನ ಪುದಾರ್ ಬಂತು ನಿನ್ ಕವಿ ಏರಿಂದೆ
3: ಗೊತ್ತಾಯ್ತು ಶಾಸ್ತ್ರ ಪುರಾಣ
0: ಆ ಜನ ರಾತ್ರದ ಮಾತ್ರೆ ಬರ್ತಿ ಜನ
4: ರಾತ್ರದ ಮಾತ್ರೆ ಹತ್ತಿ ಮಂಡೆ ವೆಚ್ಚೋಡು ಪೋಪು ನಾ ಜನ ಈತ ಅದೇ ಹೋದ್ ಮಣಿಪಂದಂತ ಬಿರಾರ ಹೊಡೆದ ಸ್ವರ ಹೋತು ನಾ ಜನ
1: ವಿದ್ವಾಂಸಿ ಆರೆಗೂ ವೇದ ಪುರಾಣ ಶಾಸ್ತ್ರ ಸಂಗೀತ ಹೆಚ್ಚಿನ ಒಂದು ವಿದ್ವತ್
3: ಕಂದ ಗೊತ್ತು
0: ಈರೆಗೆ ಎಲ್ಲ ಗೊತ್ತು ಬಟ್ಟಿ ಗಂಡ
2: ದೇಶ ಖಂಡ ರಾಜ್ಯ ಇನ್ನೊಬ್ಬರ ಗೊತ್ತಿಲ್ಲ
0: ಗೊತ್ತು
2: ಸಾಲೆ ಕೋಲೆ ಬಣ್ಣದ ಮಾರಿಲ್ಲ ನಿಕ್ಲೆ
1: ವಿದ್ವಾಂಸರೆ ಎರಡು ವಿದ್ಯೆ ಉಂಡು ಎರಡ ಕಾಸು ಉಂಡು
2: ಗೊತ್ತಿಜ್ಜಿ ನಿಕ್ ನಿಕ್ ದಶರಥ ಯಾರನ್ನು ಗೊತ್ತುಂಡ
0: ದಶರಥ ಗೊತ್ತು
2: ಅಣ್ಣನ ಎಂತನ ಗೊತ್ತುಂಡ
0: ಗೊತ್ತಿಜ್ಜ
2: ಒಕ್ಕ ದಾಯಿ ಬದುಕದ ಪೋ ಸೈಲ ಓ ಸುದಕ್ಕಲಾಗಿ ಹೊಟ್ಟೆ ತಿಪ್ಪಿಡ ಮುಂಕು ಮುರುಕಾದ ಸೈಲ ನಮ್ಮ ಒಂಜಿ ಸಂಸ್ಕೃತಿದ ಪುರಾಣ ಗೊತ್ತಿಚ್ಚ ನಿಕ್ ಖಂಡ ದೇಶ ರಾಜ್ಯ ಗೊತ್ತಿಚ್ಚ ಲೆಕ್ಕಾಚಾರಕೆಯನ್ನ ಅವ್ರ ಗೊತ್ತಿಚ್ಚ ಕಲೆ ಸಂಸ್ಕೃತಿ ಅವು ಗೊತ್ತಿಚ್ಚ ಒಕ್ಕ ದಾಯ ಬದುಕದ ಓ ಪುಣ ಓ ಸೈಲ
0: ಯಾರು ಇರ್ಲೊಂದಿ ಕೇನೋಡ ಕೇನೋಡ
2: ಕೇನೆ
0: ಈರೇಗ ಸುಂದರ ಏನ್ ಬಂಟ ಗೊತ್ತುಂಡ
2: ಸುಂದರಿ ಬಾ ಸುಂದರಿ
0: ಈ ಬತ್ತನೆ ಮುಟ್ಟೆ ಆಯೇ ಗೊತ್ತು ನಿಂಬೆ ಗೊತ್ತು ಕೆಂದು ಸಾಲೆಗೆ ಬೋಡು ಸಾಲೆಗೆ ಬೋಡ್ ಬಂದರತಿ
2: ಅಂದ್ರೆ
0: ಏನ್ ಇರಡಕ್ಕೆ ನೀರಿಗೆ ಸುಂದರಿ ಗೊತ್ತಿಲ್ಲ
2: ಬಾ ಸುಂದರೇಯ
0: ಗೊತ್ತಿಜ್ಜ
2: ಬೇರೆ ಹೆಂಗ್ ಗೊತ್ತಿಜ್ಜಿ
0: ಐಕೆ ಬಂಡ್ಪುಣೆ ಬೇಗ ಇಲ್ಲಡೆ ಬೋಡು ನೀರಿನ ಬುಡೇ ತಿರಕ್ಕೆ ಗೊತ್ತು

0: ಅಕ್ಕೆರದವು ಅವುಂಜಿ ಅಂದ ಅತ್ತ ಅಂದು ಕೇಳಿ
1: ಹಾಯನ್ನ ಕಲಿ ಅಪಮಾನ
0: ಮಾಡ್ತಾರೆ ಕಾಸುಂಟು
1: ಎನ್ನಲಿಕ್ಕೆ ಒಂಜಿ ಕಳಾವಿದಲ್ಲಿ ಆಯ್ ಚಲ್ಲ
0: ಮಾಡ್ತಾರೆ ಈಗ ವಿದ್ಯಂಡೆ ಎರಡ ಕಾಸುಂಟು ಅಂಚಿನ ಮೂರ್ಕೆರಡ ವಾದ ಮಲ್ಪಣ
1: ಒಂಜಿ ಪೊರ್ತುಗು ದೇವಸ್ಥಾನದಲ್ಲಿ ಏನನ್ನು ಮುರ್ಜಿಯರು ಗೊತ್ತುಂಡ ಇದೈ ಕುಲ್ಲದ ಪದ ಬಂದೆ
0: ಈ ರೆಂಡು ದೇವಸ್ಥಾನದಲ್ಲಿ ಕೆಲ ಇಲ್ಲದಲ್ಲ ಇಲ್ಲ ಬುಡೇ
1: ಅಣ್ಣ ಈ ರೆಂಡು ಈರ್ನ ಇಲ್ಲದಲ್ಲ ಏ ಮುಟ್ ಪೂಜೆಯರು ಬುಕ್ಕ ಪ್ರತಿ ಒಂದು ದೇವಸ್ಥಾನದಲ್ಲಿ ಒಂದು ಕ್ರಮ ಉಂಟು ಅಂತ ಪೊರ್ತಾಯಿ ಬೊಕ್ಕ ಕತ್ತಲೆ ಪೂರ್ಣಾಗ ದೇವಸ್ಥಾನ ಬಾಕಿಲ್ ಮಾಡ್ಬೇಕು ಎಲ್ಲ ಕಂತ್ರವ್ರಿ ಕಲಾವಿದೆ ಪೋಣಾಗ ಬಾಕಿಲ್ ದಿಟ್ಟಿಗೆ ದಾದೆ ಮಲ್ತೆ ಬಿದೈ ಕುಲ್ಲದ ಪದ ಬಂದೆ ಬಿದೈ ಕುಲ್ಲದ ಪದ ಓ
2: ಅಲಂ ಪಾಡುವಿ
1: ಆ ಪದ ಪಂಡದಾನಗ ದೇವಸ್ಥಾನದ ಬಾಕಿಲ್ ಜರಿ
3: ಅವಿ ಕಾರಣ ಉಲಾಯಿತ್ರೆ ಬಾಕಿಲ್
0: ಇರ್ತಿದ್ದು ಓ ಮರ್ಲ ನಿಖಿಲ ಗೆಬ್ಬಳಿಂಗನಲ್ಲಿ ದಾದ ಒತ್ತುಗ ಸಂಗೀತವು ಆತ್ಮಹಿಮೆ ಖಾಲಿ ಪದಟ್ಟು ಬಾಕಿಲ್
3: ನಮ್ಮನ್ನೆಲ್ಲಿ ಮಲ್ಪಲ್ಲ
1: ಒಂಜೆ ಐಕ್ಯ ಬಲ್ಪುಣಿ ಚಿತುರು ವೇತಿ ಪಸುರು ವೇತಿ ವೇತಿ ಗಾನಂ
3: ರಸ್ತ ಮರ್ಲ
0: ಎಂ

0: ಸರ್ತಿ ಬಂಡಾರ ಒಂಕಲು ಅಂತಾ ಬುಜಿ ಬೇರೆ
1: ಯಜಮಾನ್ರಿ ಏಪಲ್ಲ ಎಲ್ಲೇ ಮಾಡ್ಕೊಂಡು ಎಲ್ಲೇ ಮಾಡ್ಕೊಂಡು ಈರ ಕಾಸು ಈರಾಗ ಇದ್ದೇ ಗೊತ್ತಿ
2: ಓಟಿ ಕಟ್ಲೇ
1: ಆನ್ ಎಂಟ್ಲದಲ್ಲ ನಿಕ್ಕ ಸಾಲಕ್ಕೆ
2: ಸಾಲಕ್ಕೆ ಬರ್ಕೊಳತ್ತೆ ಜನ ಲೆಕ್ಕಂತ ಈಟ ಮಲ್ಲ ಕಣವಿದ್ವಾಂಶೆ ಯಾನು
1: ಬರೋ ಓ ಅಣ್ಣ ಈರ ಕಲಾವಿದೆ ಅಂದ್ರೆ ಕಲಾವಿದ ಯಾನ್ ಆತ ಮಲ್ಲೆ ಯಾನ್ ಈತ ಮಲ್ಲೆ ಅಂತ ನಮ್ಮ ಓಪನ್ ನಮ್ಮನ್ನು ಬುಕ್ಕೋರಿ ಬರ್ತದೆ ಫೋನ್ ಅಲ್ಲ ಅಣ್ಣ ಈರ ಆರತ್ತ ಈರ ತೂತ ಈರ್ ಬಾರಿ ಮಲ್ಲ ಕಲಾವಿದೆ ಅಕ್ಕ
2: ಒಕ್ಕ ನಿಖಿಲ್ ಫಂಡ್ ಇದಾದ್ರೆ ತಿರು ಸಾಯ್ಕೂನು ಅಯ್ಯಾನೆ ಫಂಡ್
1: ಒಟ್ಟಾರೆ ನಿಖಿಲ ಜನ ಸೇವ್ ನೋಡಿ ಬಾಕಿ ಅಂತ
0: ಕುಳ್ಳುಣಿ ಸೇವ್
1: ಯಾನ್ ಆ ಜನ ಮನೆ ಕ್ಯಾನ್ ಬನ್ನಿ ಏರ್ ಗೊತ್ತಾಗ್ಬೇಕು ಅದೇನು ಇದೆ ಯಾನ್ ಇರ ಕೊಂಚ ಬಂದ್ರೆ ಏಪಲ್ಲ ಎಲ್ಲೇ ಅಂತೇಳಿ ದಯ ಗೊತ್ತಿದೆ ಎಲ್ಲೇ ಮಲ್ತನ ನಿಖಿಲ್ ಎಲ್ಲೇ ಇರ ಕೊಂಚ ಕತೆ ಅಂತ
2: ಎಲ್ಲ
1: ಒಂದ್ ವರ್ಮೋಡ್ದು ಒಂಜು ಮುಟ್ಟ ಸಂಚಲು ತಗೆ
2: ಒಂದು
1: ಒಂದು ಗಂಟೆ ವರ್ಮ ಮುಟ್ಟ
2: ಅಂದ್
1: ಒಂಜು ದಿನ ಪುಳ್ಯಕಾಂಡ ಲಕ್ಕಿ ಬೆಟ್ಟಿಗೆ ವರ್ಮಲ್ ಹತ್ತದು ಎನ್ಮದ ಗೆಪ್ಪು ಗೊಂಜಿ ತಿಂದಿ ಎನ್ಮ ತಿರ್ಗದಕ್ಕೆಂಡ್ರೆ ಅಂದಣ್ಣ ಎಂತ ದಾಯ ಹಾಕಿ ಅಂದ್ ವರ್ಮಬಾಡ ವರ್ಮ ಬಂಡನ್ ಯಾನ ನಿನ್ನ ಮಲ್ಲೆಂಬೆ ಮಲ್ಲೆಂದು ತೋಜಾರ ಹಾಕಿ ಎನ್ಮಲ್ಲ ಮಲ್ಲೆಂದು ತೋಜೋಚ ಎನ್ಮ ತಿರ್ಗದ ಏಳೆಕ ಏಳಿಕೆ ಎಂತ ದಯ ಹಾಕುವ ಎನ್ಮ ಬಂಡನ್ ಯಾನ್ ನಿನ್ನ ಮಲ್ಲೆ ಐಕನೋತೆ ಇಂಚನೆ ಏಳು ಆಚೆಕ್ಕೆ ನೋತನ ಆಗಿ ಐನೆಕ್ಕೆ ಐನ ನಾಲ್ಕು ನಾಲ್ಕು ಮೂಜಕ್ಕೆ ಮೂಜಿ ರಡ್ಡಕ್ಕೆ ರಡ್ಡ ತಿರ್ಗದ ಒಂದೇ ತಗ್ಗೆ ಪೂಜಿ ಒಂಜಿಲ ನೋಪೆರೆ ತಿರ್ಗಣಿ ತಿರ್ಗಿನಾಗ ಕಾಲಿ ಸೊನ್ನೆ ತೋಜು ಒಂಜಿ ಕಾಂಡ ಚೇ ದಾಳ ಇಚ್ಚದ ಈ ಸೊನ್ನೆಗೆ ನೋತಿದ್ಯ ದಾಯ ಮಲ್ಲ ಜನ ಅದಕ್ಕೆ ಸೊನ್ನೆನು ಸೇರ್ತದೆ ಕೈತಾಲ್ ದಿ ಒಂದು ದಿ ಬೆಟ್ಟಿಗೆ ಏತಾಂಡೆ ಪತ್ತಾಯಿ ಬೆಟ್ಟಿಗೆ ಒರ್ಮಗೊಂಡು ಲೆತ್ತದ ಬಂಡ ಎಂದೊಮ್ಮೆ ಒರ್ಮ ಇಟ್ಟಾನೆ ನಿಕ್ಲೇರ್ದು ಮಾತೇರ್ದು ಮಲ್ಲ ಏ ಮನಸ್ಸು ಮಾತ್ರ ಮಿತ್ತಿರ್ದು ತಿರ್ತ ಮುಟ್ಟಲ್ಲ ಪಾಡ್ವೆ ನೆಟ್ಟು ನಮ್ಮ ದಾದ ತೇರಿಗಳು ಗೊತ್ತಿಂದಿ ನಮ್ಮರ್ದು ಎಲ್ಲೇಕ್ಲೇನು ಎಲ್ಲೇ ಮಲ್ತು ನಮ್ಮ ಮಲ್ಲಪ್ಪನತ್ತು ನಮ್ಮ ನಮ್ಮರ್ದು ಎಲ್ಲೇಕ್ಲೇನು ನಮ್ಮರ್ದು ಮಲ್ಲ ಮಲ್ತದ ಮಲ್ಲೆ ಅವಳು ಗೊತ್ತಾಡ
2: ಆರು
1: ವೇದವ್ಯಾಸ ಇರ್ಪಂಡಿರಿ ಏರಿ ಅಮ್ಗೆಲೆ ಮಾಮ
0: ಪ್ರಮುಖಲು ಪ್ರಮುಖಲು ಪ್ರಮುಖಲು ಅಣ್ಣ ಗಡಿ ಮಲ್ಪಚ್ಚಿ ಈ ರಿಂದೇನು ಪುರ ಮಲ್ಲೆ ಮಲ್ಪಚ್ಚಿ ಈರಗ ಈರಗ ಒಂಜು ವಿಷಯ ಬಟ್ಟು ಈ ಒಂಜು ಮಲ್ಲ ಕಾಡು ಒಂಜು ಕತ್ತೆಗಳ ಒಂಜು ಪಿಲಿಕ್ಲ ವಾದಾಂಡಿ ವಾದಾದ ಜೋರ್ ಜೋರ ದೂರು ಸಿಂಹರಾಜ ನಡೆಮೂಡು ಸಿಂಹರಾಜ ಬರ್ತದ ಕತ್ತೆಲ್ಲ ಪಿಲಿಲ್ಲ ಎತ್ತದ ಆದ ವಿಷಯ ಎಂದೇಂಡು ಅವು ಜೋರು ಆಗಲೇ ವಾದಾಂಡಿ ಲೆಕ್ಕಾಂಡಿಗೆ ಐತಿ ಸಿಂಹರಾಜ ಮಂಡನಿಗೆ ಪಿಲಿ ಬರ್ತದ ಕರ್ಪಿಲು ಮಾಡಲೇ ಈ ಕತ್ತೆಲ ಪಿಲಿಲ ವಾದ ಮಲ್ತನ ದೂರು ಸಿಂಹಗೊಂಡ ಸಿಂಹ ಮಂಡನಿಗೆ ಪಿಲಿನು ಕರ್ಪಿಲು ಮಾಡ್ಲಿ ನಿಜವಾದ ಮಾತ ಮಂಡೆ
2: ವಿಚಾರಿಗೆ
0: ಪಿಲ್ಲಿದ್ದ ಕರ್ಪಿಲು ಮಾಡ್ರ ಮಂಡಿರು ಮೂರ್ಖ ಕತ್ತೆ ತಾನು ಆತನ ಒಂಜಿ ಬುದ್ಧಿವಂತಿಗೆ ಪ್ರಾಣಿಗಿಂಟಿಗೆ ಅಂದ್ರೆ ಪಿಲ್ಲಿಂದ ಕರ್ಪಿಲು ಮಾಡ್ಯಾರ ಅಪ್ಪಗ ಸಿಂಹರಾಜ ಮಂಡನಿಗೆ ಕತ್ತೆ ಎಂದು ಗೊತ್ತಿತ್ತದಲ್ಲ ಆ ಪಿಲಿ ವಾದ ಮಲ್ ಪೆರಬೋತುನ ತಪ ಐಕ್ಕು ಶಿಕ್ಷೆ ಬರೋಡಾ ಬರ್ಚ ಅಂಚಿನ ಮೂರ್ಖೆ ಈ ಗೊತ್ತಿತ್ತದಲ್ಲ ವಾದ ಮಲ್ ಪಡ್ದು ಕೆಬುತ್ತಾಂಡೇ ದಿವಚ
2: ನಿನ್ನ ಜೀವನದ ಬಂಡಿನ ಒಂಜೇ ಒಂಜಿ ಸತ್ಯ
1: ವಿಷಯ
2: ಒಡದಪ್ಪ
0: ನಮ್ಮ ವಾದ ಮಲ್ ಪೆರ ಬತ್ರ ಸತ್ಯ ಮಲ್ ಪೆರ ಬತ್ರ
3: ஒன்றி நெத்த மேல்
4: ஒன்றி நெத்த
5: ஒன்றி
0: ಇಟ್ಟಿಗೆ ಸುರುಕು ಬಿಡ್ತು
1: ಅಂದೆ.
0: ಐದು ಕಾಸ್ಯ ವೈಭವ ಮುರ್ಕೋಳ ಕಾರ್ಯಕ್ರಮ ಪೂರಾ ಆತ್ಮೇಡ ಆ ಇಟ್ಟಿಗೆ ಓಡೆ ಮಾತಾ ಬೋತದು.
1: ಅವು ಅಲ್ಪ ಬಂದಾಗ ಅಲ್ಪ ಬದು ಒಣಸು ಮಲ್ತಿಲಿ ಒಕ್ಕ ಮುಲ್ಪ ಬದು ದೋಸೆ ತಿಂದಿಲ್ಲಿ ಒಕ್ಕ ಅಲ್ಪ ಬಂತೆ ಫುಲ್ಲು ಐದು ಒಕ್ಕತ್ತ ಮೇಲೆ ಅಮ್ಮೇಲೆ ಮಂಡಿ
0: ಇಟ್ಟಿನ ಬುದ್ಧಿ
1: ಇಟ್ಟಿಗೆ ಅವು ಒಂದೇ ಬರ್ತದೆ ಆತನೇ ನಿರ್ತೆ ಸೋತರತ್ತ ಮನಿ ಬಂದ ಬೀಳ
2: ಮಾರ್ಗದ ನಾನು

ಬಾತಿರ್ತಾರೆ ಸಯ್ಯರ್ ಏನಾಗ ಯಾನ ಪಾತ್ರ ಯಾನ ಇಲ್ಲ ಬದುಕೋ ಏನಾ ನನ್ನ ದಾಲ ಮಲ್ಪೇ.

0: ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ನಡೆದ ಯಕ್ಷಹಾಸ್ಯ ವೈಭವ ಇದರ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಜಯ
3: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിക്കൽ കേനൊന്നുള്ള റേഡിയോ സാരംഗ് നോട്ട് 7.8 FM. ഇന്നത്തെ തുളു കാര്യക്രമകു നിക്കലേക്ക് മാത്രേക്കില മോക്കി ദിഞ്ചി സൊൽമെലു. ഇന്നത്തെ ഈ കാര്യക്രമട് ഇഞ്ചിപ്പ മൂടപിദ്രദ ജൈന വസതിട് മന്ദാര രാമായണ തുളു കാവ്യവാചന ബീരദ ബൊൽപു സുഗിപ്പു ദുനിപ്പു. ഈ ലേസിട് സുഗിപ്പു അഞ്ചന ദുനിപ്പിടു പാൽപടേന കുലു പ്രശാന്ത് റായ് പുത്തൂരു, രചന ചിത്കൽ, ഭാസ്കർ റായ് കുക്കുവള്ളി, മദ്ദളടി സഹകാര ദേവാനന്ദ ഭട്ട്. ഇത്തക്കേന്ലെ ബീരദ ബൊൽപു കാവ്യവാചന ഉന്നത
1: ಸುಳಿಗಾಲಿ ಬತ್ತದ ಬತ್ತದ ಕೃಷ್ಣನ ಸುತ್ತ ತಿರುಗಿಣ ತಿರುಗು ತಿರುಗು ತಿರುಗಿದ ಆಯನ ಮಿತ್ತುಕೊಂಡು ತಗೊಂಡಿದ್ದೆ ಗಾಳಿತ ಆ ನೆಕ್ಕ ತಿಕ್ಕರಂಜನ ಕೃಷ್ಣನ ಮಿತ್ತು ರಾಪಾಂಡಿಗೆ ರಾಪದು ಅಲ್ಪ ಒಂಜ ರಕ್ಕಸನ ರೂಪ ತೋಜಿನಿಗೆ ಆ ರಕ್ಕಸೆ ಕೃಷ್ಣನ ಪತೊಂದು ಪಾರಿಯಲ ತುಯ್ಯೆ ಅಂಡ ಕೃಷ್ಣೆ ಬುಡ್ಜೆ ಅಲ್ಪ ಅಗಲೇ ಉಡ್ದ ಪತ್ತಾಂಡು ಕೃಷ್ಣೆ ಆಯನ ಹಾಕದು ತಿರ್ತುಪಾಡಿಗೆ ತೀರ್ಥಪಾಟನಾಗ ಈ ಬಾಕಿದ ಗೊಲ್ಲ ಜೋಕುಲು ಮಾತ ಅಡಿಗೆ ಬತ್ತದು ಆ ರಕ್ಕಸನ್ನು ತೂದು ಅಲ್ಪ ಇದ್ರೆ ಗುಂಡು ಕಲ್ಲನ್ನು ಪೂರ ಏನ ಮಿತ್ತು ತಲೆಗೆ ಬಿತ್ತು ಮಾಡಿದ್ ಕಲ್ಲು ದಾಕದು ಒಟ್ಟು ಮಲ್ತದು ಅಯ್ಯ ಪ್ರಾಣ ಬಿಡ್ಬೇಕು ಮಲ್ತೇರಿ ಅಲ್ಪ ಕೃಷ್ಣ ಉರಿಯ ಏನು ಕೆರಿಯನ್ನುಂಡು ಮುಲ್ಪ ಮಾತ ಜೋಕುಲ ಸೇರಿದು ಆಯನ ಮಿತ್ತು ಬೂರದು ಆಯನ ಮಿತ್ತು ಕಲ್ಲು ಮಾತ ತೀರ್ಥ ಪಾಡದು ಆಯನ ಕೊಟ್ಟೆಕಟ್ಟಾಯಿರ ಮುಡಿಯರು ಅಂಚ ವಾತಾಸೂರ್ಯ ಸೈತಿ ವಾತಾಸೂರ್ಯ ಸೈತನ ಅಡಿಗೆ ಪೂತಾನಿ ಪಾಯಲು ವಾತಾಸೂರ್ಯ ಪೋಯಿ ಮುಲ್ಪ ಕಂಸಾಗ ಮಂಡೆ ವೆಚ್ಚ ಶುರುವಾಂಡು ಬೇತೆ ಬೇತ ನಮ್ಮನಿಟ್ಟು ಗಾಡಿದ ರೂಪದ ರಕ್ಕಸನ್ನು ಗಡಪುಡಿಯೇ ಅಂಚನೆ ಕೊಕ್ಕರದ ರೂಪದ ರಕ್ಕಸನ್ನು ಗಡಪುಡಿಯೇ ಇಂಚ ಬೇತೆ ಬೇತೆ ರಕ್ಕಸೆರೆಯನ್ನು ವಾವಾ ರೂಪಡು ಕಡಪುಡ್ಲ ಅಲ್ಪ ಕೃಷ್ಣನು ದಾಲ ಮಲ್ಪರ ಐಜಿ ಆಡ ಕೃಷ್ಣೆ ನಂದ ಗೋಕುಲುಡು ಬಾರಿ ಪೊರ್ಲ ಕಂಡಿಡು ಬುಲೆ ಹೊಂದಿತ್ತೆ ಮಾತ್ರ ಅತ್ತು ಜೋಕ್ಲಾಟಿಕೆದ ಮಾತ್ರ ಸ್ವರೂಪನ್ಲ ತೋಜದ ಅಪ್ಪೆಮ್ಮಗ ಭಾರಿ ಸಂತೋಷನು ಕೊರೊಂದಿತ್ತೆಗೆ ಇಂತಿತ್ತಿನ ಒಂಜಿ ಪೊರ್ತುಡು ಮೂಲು ಯಶೋದೆ ಆ ತನ್ನ ಬಾಲೆಯನ್ನು ಜಕ್ಕೆಲ್ದು ಕುಲ್ಲ ಒಂದು ಮಾನವ ಒಂದು ಪುನಗ ಒಂಜಿ ಆಚೀರ ನಡಕೊಂಡು ದಾತರು.

ಅದು ಪೋಂಡು ಬಾಯಿ ಅಂಗಾಲ ಅಂದ್ರೆ ಪಂಡಿತ ಮಾತ್ರ ಯಶೋದೆ ಕೃಷ್ಣೆ ಅಪ್ಪಗನೆ ಬಾಯಿ ಅಂಗಾದು ಉಂದದೆ ಒಂಜಿ ನೆಲ್ಲಿದ ಕಾಯಿಲ ಉಂತ್ಯರ ಜಾಗ ಇದ್ಯಾಂದ್ರನಾಥಮಲ್ಲ ಬಾಯಿ ಕೃಷ್ಣನ ಎಲ್ಲಿ ಬಾಲ್ಯದ ಬಾಯಿ ಅತ್ತ ಒಂಜಿ ನೆಲ್ಲಿಕಾಯಿಲ ಸರಿ ಆಯಿತು ಉಂತದ ಅಂಚಿತ್ತಿನ ಆ ಬಾಯಿಡು ಆ ಯಶೋದೆ ತೂಯಿನಂಚಿನ ಎಂಚಿನ ಬಾಯಿದುಲಾಯ್ದ ಕತ್ತಲೆ ಪೂರ ಫಿದೈ ಉಲೈ ಪೂರ ಬುಲ್ಪಾತನು ಯಶೋದೆ ಕತ್ತಲೆಡುಲ್ಲಲು ಆ ಬುಲ್ಪುಡು ಮೂಜಿ ಲೋಕನೇ ತೋಜೊಂದುಂಡಿಗೆ ಲೋಕ ಲೋಕಾಂತರುಳೇ ತೋಜೊಂದುಂಡು ಐತ ಎಡಿಟ್ಟು ಗೋಕುಲ ಕರವೋ ಒಂದು ಪೋವೊಂದುಂಡು ಒಂದು ದಾದ ಇಸ್ಮಯ ಅಂದು ಪಂಡದು ಅಲೆಗೆ ಐಜಿ ಒಂಜಿ ರೀತಿದ ಮಂಕ್ ಮರಲಡೆ ಅಲ್ಲ ಭಯಂಗಾದ ತೂಪಿಲ ಕಾಂಡು ಅಲ್ಲ ಕಣ್ಣೆದು ಇಂಜಿನ ಮಾತ್ರ ತೋಜಿನ ತುಲೇ ಕಡಲು

ಗುರುಕುಲನ ಲೂಟಿ ಇಡೀ ಗೋಕುಲೋಡು ಪ್ರಚಾರಕ್ಕೆ ಬತ್ತಂಡು ದಾದೆಲ್ಲ ಇಲ್ಲದ ಇದು ಬಾರ ಬಲ್ಲಿ ಅಂಚಿನ ಮಂಜೆ ಸ್ಥಿತಿ ಇಲ್ಲದ ಗೋಪಿಗೆ ಇರುವಂಥ ಬೇಲೆಗೆ ಹೋನಾಗ ಈ ಜೋಕುಲು ಪೂರ ಇಲ್ಲಿಗೆ ಹೋಗುವಿನಿ. ಕೃಷ್ಣನೇ ಮಾತೆರೆಗಳ ಒಂಜಿ ಮುಖಂಡೆ ಒರಿ ಅನವಿತ್ತು ಒರಿ ಉಂತುನಿ ಮಾತೆರ್ನ ಒಂಜಿ ನಾಲ್ ಇಂಜನ ಉಂತದ ಆಯ್ತು ಮಿತ್ತು ನಮ್ಮತ್ತೆ ಮೊಸರು ಕುಡಿಕೆ ಮಾಡ್ಕೊಳ್ತ ಆ ರೀತಿಯಲ್ಲಿ ಉರಿಯನ ಹೊಗೆಯಲ್ಲಿ ಉರಿ ಉಂತದು ಆ ಬಲತ್ತ ಮಿತ್ತದ ಇಟ್ಟಿನಂಚಿನ ಬೆಂಜನನ ಅತ್ತಂಡ ಪೇರ ಒಂದಿನ ಮಾಂತ ದೆತ್ತದು ಅಯ್ನು ತಿನ್ಪಿನಿ ತಿನ್ಪಿನಲ್ಲಿ ಹೆಚ್ಚಿಗೆ ಹಾಳು ಮಾಡ್ಪಿನಿ ಇಂಚಿನ ಲೂಟಿ ಜಾಸ್ತಿ ಅಂಡಿಗೆ ಒಯ್ಯವೆಲ್ಲ ದೆತ್ತದ ಏರ ಸಾಧ್ಯ ಅಜ್ಜಿ ಈ ಲೂಟಿನ ಸಹಿಸ ಅಂದೆ ಊರದ ಮಾತ ಗೋಪಿಕಾಸ್ತ್ರೀಯರು ಒಟ್ಟಿಗೆ ಆಯ್ರು ಅಗ್ಲ ಜೀವನ ಐಟೇ ಬೋಡ್ದುಳೆ ಅಗ್ಲ ಕಂಜಿ ಕೈ ಕಂಜಿ ಹಿಡಿದು ಸಾಂಕದು ಈ ಒಂಜಿ ಪೇರ ತಂಡ ಬೆಂಜನನು ಅತನ ನೇಯಿನ ಮಾತ ಮಧುರೆ ಕೊಂಡು ಮಾರದು ಕಾಸು ಮಾಲು ತೊಂದಿತ್ತೇರು ಅಗ್ಲ ದಿನ ಇಟ್ಟು ಬೋದಿತ್ತನು ಅಂಚಿನಲ್ಪ ದೆತ್ತದ ಇಟ್ಟು ನಾವು ಮೂಲಿ ಇಜ್ಜಿಂದ ಅನಗ ಜೋಕುಲ್ಪುರ ಇನ್ನು ಹಾಲು ಮಲ್ಪಿರೋದು ನನಗ ಕೃಷ್ಣನಾನೇ ಅಲ್ಪ ಪೂರಾಯ ತಿನ್ಪಿನಿ ಮುಖದ ಎದುರಿತ್ತಿನ ಅಗ್ಲ ನಮ್ಮ ಮನೆಗೆ ಬಿಜ್ಜಿನಿ ಅಗ್ಲಿ ಇದಾಲ ಸಿಕ್ಕೇರಜ್ಜಿ ಮೋನ್ ಹಿಡಿದು ನಗ ತಿಂತನೇ ಹಾಕಲಂದು ಭತ್ತನಗಲು ಹಾಕೊಂಡೇ ಹಾಕಲಿಗೆ ಇಂಚ ಬಲರಾಮ ಮೇಲೆ ಸುಮಾರು ಸರ್ತಿ ಪೆಟ್ಟು ತಿಂದನೇ ಉಂಡು ಇಂದ್ರ ಮಾತ ಸೈಶರ ಸೀರಂದೆ ಮಾತೆಲ್ಲ ಬತ್ತದು ಗೋಪಿಗೆ ಸ್ತ್ರೀಯರು ಯಶೋಧ ಮಾಡ ದೂರು ಗೊರಿಯರಿಗೆ ನಿನ್ನ ಜೋಕುಲ್ನ ಅಬತಾರೋಡು ಎಂಕ್ಲಿಗೆ ದಾಲ ಸೈಶರ ಸಾಧ್ಯ ಅಜ್ಜಿ ಇಲ್ಲಿ ಇಲ್ಲಿ ಬೊಗ್ಗುದು ದಾನೆ ದಾನೇ ಮತ ಮಲ್ತೊಂದುಳ್ಳಿರು ಈ ದಾನೆಲ್ಲ ನೆಕ್ಕೆ ಮಲ್ತಿದ್ದಾರಲ್ಲ ಎಂಕ್ಲೇ ಊರು ಬಿಡ್ದು ಫೋಡ್ ಹಾಕ್ಬಿಡು ಮಲ್ಪಣಂಜನ ಒಂಜಿ ಆಗಲೇ ಮಾತ ಒಂಜಿ ಫಿರಿಯಾದಿ ಬತ್ತನಿ ಇದನ್ನು ಕೇಳ್ದಾನಾಗ ಮಲಗಿ ಪಿಸಿರು ಬತ್ತನಿಗೆ ಅಪ್ಪಗಾರ ನನ ನೆಕ್ಕೆ ಸರಿ ಆಯ್ನ ಸಾದಿ ಮಲ್ಪಡ್ಬಾರ್ದು ಯಶೋಧೆ ಪನ್ಪಲ್ಲ.

ಕೂಡದಾಗಲ್ಲ ದೂರ ದುರ್ಜನ ಖೇಣ್ದಾನಾಗ ಮಲಿಗೆ ತಡೆಯಿಜಿ ಬಿಸಿರು ಬರ್ತಂಡು ಬಾಲ್ಯದ ಮನೆ ತೂನ ಕೊಂಡಾಟ ಅಪ್ಪಡು ಅಂಜೆ ಬರ್ದು ಊರದಾಗಲು ಮನೆ ಪತ್ಕೊಳ್ವೇರ ಪಂಡಲ್ಗೆ ಪಿಸಿರಿಡು ನೌಂಡು ತೂಚೋದು ಅಲ್ಲಿ ಬಾಲ್ಯನ ದರ ದರ ಹೋಯ್ತು ಒಂದು ಬತ್ತಲಿಗೆ ಕೃಷ್ಣ ಯಾನ್ ದಾಲ ಮಲ್ತು ಜಮ್ಮ ದಾಲ ಮಲ್ತು ಜಮ್ಮ ಪಂಡೊಂದಿಲ್ಲ ನೀಕ ಮಲ್ಪೆ ತೂಕ ಪಂಡದು ಒಂಜಿ ಮಲ್ಲ ಒಂಜಿ ಕಲ್ಲುಗು ಆಯ್ನ ಕಟ್ಟುಪಾಡಿ ಅಲ್ಲಿಗೆ ಸೊಂಟಕ್ಕೆ ಬಲ್ಬಾಡ್ದು ಬೋಡೆ ಪೋಪ ತೂಕದ್ದು ಪಂಡದು ಅಲ್ಲ ಅಲ್ಲ ಬೇಲೆಗೆ ಪೋಯಾಲು ಮಲ್ಲ ಒಂದು ಜಿಡ್ಡೆಗೆ ಕಟ್ಟಬಾಡ್ದಲ್ಲ ಕೃಷ್ಣ ಆ ಜಿಡ್ಡೇನು ಒಯ್ಪ್ಯಾರಮಂತ ತುಯ್ಯೆ ಪಂದೂಜಿ ಅದು ಬರ್ತಾನ ಎದುರು ಎರಡು ಜನ ಉಂತು ನೀನು ತುಯ್ಯೆಗೆ ಕೃಷ್ಣನ ಕತೆ ಇಟ್ಟವು ರಡ್ಡು ತಾರೆದಾಮರ ಅನುಮನ್ ಪೇರು ಯಮಳಾರ್ಜುನರು ಆ ತಾರೆದರು ಪಡಿತೇರು ಶಾಪಗ್ರಸ್ತೇರಾದು ಕುಬೇರನ ಜೋಕುಲೊಂದು ಒಂದು ತುಳುನಾಡದ ಒಂಜಿ ಸೈಲಿಡಾರು ಬರೆನಾಗ ಅಂಚಿನ ಕಲ್ಪನೆ ಅಂತ ಬೋಡ್ಚಿ ಬಂದು ಒಂಜಿ ರಡ್ಡು ಜವನರು ಉಂತುದೇರಂದು ಅಗಲ ಜೋಕ್ಲಾಟಿಗೆ ಅದಾಗಲು ಅಗಲ ಮೇ ಅಲ್ಲಿಪ್ಪುಣಗೆ ಬಲ ಬಲ ಅಂದು ಮೇ ಓಡಿಗೆ ಬರಿಪೀನಿ ಮೇ ಏನೇನು ಜಿಡ್ಡೆಗೆ ಮಲೆ ಮೇನು ಕಟ್ಟದಲ್ಲ ಅಪ್ಪೆ ಅಂಚೆ ಬಂಡದಾಗ ಲೆತ್ತಿ ಬೆಟ್ಟಗೆ ಬೇಗ ಮೆಲ್ಲ ಪೋಡ್ದು ಮನಸ್ಸು ಅಂಚೆ ಹೋಯ್ತೋನು ಹೋಯ್ತೋಂದು ಒಂದು ದುಮ್ಮು ಬನಾಗ ಮೆಲ್ಲ ಪಿರೋಡೆ ಬರೆಯಲು ಶುರು ಮಾಡಿಗೆ ಜಿಡ್ಡೆ ಅಂಚೆ ಬತ್ತನ ಬತ್ತನ ಬತ್ತನ ಅನಗ ಅಲ್ಪ ಅಗಲು ಒಟ್ಟಿಗೆ ಆಯ್ರು ಒಟ್ಟಿಗೆ ಆದ ಅಗಲು ಗುಬ್ಬಂದು ಉಪ್ಪನೇನು ತುಯ್ಯಗೆ ಮಲ ಪರ್ವತಲ್ಲ ಯಶೋಧೆ ಯಶೋಧೆ ಪರ್ವನಾಗ ಅಕಲು ಬಳಿತೇರು ಆ ಮರ ಬೂರಿನದು ಲೆಕ್ಕ ಅಪ್ಪ ಕಣ ಇಂಚ ಮಲ್ತದಲ್ಲ ಮ್ಯಾನು ಉಲಾಯಿ ಪಾಡ್ರ ಕಾಪು ಜತ್ತ ಅಪ್ಪ ನಾನು ದಾದ ಮಲ್ಪುಣು ಒಣಸು ಮಲ್ಪಡಾಗ ಪಾತೇರು ಹೊಡೋರಿಗೆ ನಂದೆಲ್ಲ ಯಶೋದೆಲ್ಲ ಇಂಚಿನ ಮಲ್ಪಿನಿ ಈ ಜೋಕಲ್ಲಿ ನಾನು ಅಲ್ಲೂಟಿದ್ದು ಅದು ಊರುಡು ಪೂರ ದುರ್ಜನ ಕೇನಿಯರ ಅಂಡತ್ತ ಅಂದು ಅಪ್ಪ ಅಂಡ ನಂದೆ ಪಂಡೆಗೆ ಅಪ್ಪಣ್ಣ ಬೆಲೆ ಮಲ್ಪಗ ನಮ್ಮ ಈ ಊರು ಬುಡುಕ ನಂದ ಗೋಕುಲೋಡಿ ಈತ ನಡೆ ಇತ್ತತ್ತ ಮಲ್ಲೆಜ್ಜಿ ನಮ್ಮ ನನ್ನೊಂಜಿ ಊರು ಉಂಡತ್ತ ಬೃಂದಾವನ ಆಡಿಗೆ ಪೋಯಿ ಒಂದೇ ಸಮಯ ಅಲ್ಪ ಉಪ್ಪುಗ ಅಪ್ಪ ಮುಲ್ಪದ ಜನಕ್ಕೆಲ್ಲ ಈ ಜೋಕುಲ್ನ ಉಪದ್ರ ಒಂದು ಸೈ ಸೆರೆ ಸಾಧ್ಯ ಹಾಕ್ಕೊಂಡು ಉಪದ್ರ ಇಜ್ಜಾಂದೆ ಹಾಕ್ಕೊಂಡತ್ತ ನಮ್ಮದು ಅದು ಊರಿಗೆ ತೊಂದರೆ ಯಾರ ಬಲ್ಲಿ ಅತ್ತ ಅಂತ ಪಂಡದು ಊರು ಬುಡಿಯರಾಗಲು ಎರಡು ಜೋಕುಳೆಲ್ಲ ತಂದು ನಂದೆಲ್ಲ ಯಶೋದೆಲ್ಲ ವೃಂದಾವನಗೂ ಬತ್ತೆರಿಗೆ ವೃಂದಾವನಗಾಯಿ ಬತ್ತಿ ಬೆಟ್ಟಕ್ಕೆ ಅಲ್ಪ ಇತರ ಜನಕ್ಕೆ ಭಾರಿ ಸಂತೋಷ ಆಂಡು ಅಕಲು ಅಲ್ಪ ಬುಲೆ ಮಂತ ಮಲ್ತೊಂದಿತ್ತೇರು ಜೀವನ ಕರಿತೊಂದಿತ್ತು ನಾಂಡು ಅಕಲೇ ಗುಂಜಿ ಗುರಿಕಾರೆ ಎಂದು ಇರಲ ಇಜ್ಜಾಂಡು ನಂದಣ್ಣೆ ಬತ್ತೆ ಅತ್ತ ನಂದಣ್ಣೆ ಅಕಲ ಗುರಿಕಾರೆ ಪಂಡದು ಅಗ್ಲಿ ಭಾರಿ ಸಂತೋಷ ಆಂಡಿಗೆ ಮಾತೆಲ್ಲ ಬತ್ತದು ಅಕಲಿಡ ಅಕಲಿನ ಇಲ್ಲೋಲ್ ಕೇರು ಮಂದ ಮಲ್ತದು ಅಕಲೇನು ಅಕಲಿ ಬುಡಿತನ ಮಾತ ಕಾಣಿಕೆನ ಮಾತ ಕೊರೆದು ಭಾರಿ ಸಂತೋಷ ಹಿಡಿತೇರಿಗೆ ಇಂಚ ಉಪ್ಪನಾಗ ಒಂದು ದಿನ

0: ನಂದರಾಯನ ಸಂಸಾರ ಬಾರಿ ಪೊರ್ಲಿ ಪೊರ್ಲಿಗಳು ನಡೆದೊಂದಿತ್ತೇರು ಊರ್ದ ಜನಮಾನಿ ಪೂರ ಭತ್ತದಕ್ಕಲಿಗೆ ಬೋಡಿತಿನಂಚಿನ ಸೇವೆ ಚಾಕರಿ ಬಂದ ಮಲ್ತೊಂದಿತ್ತೇರು. ಈ ಜೋಕಲೆ ತೋಣಗ ಊರ್ದಾಗಲೆ ಭಾರಿ ಸಂತೋಷ. ಕೃಷ್ಣ ಬಲರಾಮರ ಇಂಚೆ ಇತ್ತಿರ ಬಂಡ ಒಪ್ಪ ಹುಟ್ಟಿನಾಗಲಿಗೆ ಅಕಲ್ಲ ಒಪ್ಪ ಹುಟ್ಟಿನಾಗಲೆಕ್ಕ ಗುರುಕುಲಿಗೆ ಗುರುವಾದು ಜೋಕಲಿಗೆ ಜೋಕಲಾದು ಮಲ್ಲಕ್ಕಲಿಗೆ ಭಾರಿ ಪ್ರಾಮಾಣಿಕವಾದ ನಡಪುನಂಚಿನ ಒಂಜಿ ಮಂದಿಲಾದು ಇಂಚ ಮಾತೆರೆಗಳ ಮೋಕೆ ಪುಟ್ಟುನಲ್ಲಿ ಕೊಡು ಆ ಜೋಕುಲ ಜೀವನ ಹೊಂದಿತ್ತು. ನಂದೆಲ್ಲ ಅಕಲ್ಲ ಮಾತ್ರ ಸುಖ ಕಷ್ಟ ವಿಚಾರ ಮಲ್ತೊಂದಿತ್ತೆ. ಇಂಚಿ ತಿಪ್ಪನಪ್ಪ ಊರ್ದಾಗಲು ಮಾತ್ರ ಅಕ್ಕಲಿಗೆ ಭಾರಿ ಪೊರ್ಲುದ ಒಂಜಿ ಪ್ರೀತಿ ವಿಶ್ವಾಸಗಳು ನಡಪ ಹೊಂದಿತ್ತೆರಿಗೆ. ಅಂಡ ಆ ವರ್ಷ ದಾನ ಎಂಡ ಪಂಡ ಇತನೇಟ ಇಜ್ಜಾನ್ ದಿನಂಚಿನ ಬಂಗ ಆ ಊರಿಗೆ ಬೈದಿಂಡು. ಕಾರಣದಾದ ಪಂಡ ಬರ್ಸ ಬರಡಾಯಿನಾಗ ಬರ್ಸ ಬತ್ತಿ
1: ನಂದನ್ನ ಗುರಿ ಕಾರೇನಾಡೆ ಪೋದು
0: ಊರ್ದಾಗಲು ಮಾತ ಬತ್ತು ಬಂಡೇರು

0: ಭಾರಿ ಬೆಂಗಡ ಬೇಸರಡು ಮಾತ ಪಂಡಿರಿಗೆ ನಿರ್ನಾರಡು ಪೋಯಿನಂಚಿನ ಬರ್ಸ ಬೇಸ ಮುಗಿಲ್ಲ ಬತೀಜಿ ಅಂಚಾದು ಉಂಜಿ ಪನಿಲ ಪೂರ ಅಂದೆ ಪೂರ ನುಂಗುದು ಪೋತುಂಡು ಕಂಡ ಪೂರ ಅವು ಊರು ದಾಲಜ್ಜಿ ಅಲ್ಪ ಹೂವೇ ಬಿದೆ ಮಲ್ಪಣಂಚಿನ ಸ್ಥಿತಿ ಇರಿಜಿ ಪರಿಯರ್ಲ ನೀರಿಜಿ ಅಂತನ ಸ್ಥಿತಿ ಆತಂಡು ಕಂಜಿಕಾಯಿ ಕಾಂಜರಿಗಿಲ್ಲ ನೀರಿಜೆ ಪಕ್ಕಿ ಪರಣಿಲ್ಲ ಅಂತ ಸೈತೊಂದುಲ್ಲ ಇಂಚಿತ್ತಿನ ಈ ಊರುಡು ಇಂಚ ದಿನದೆಪ್ಪಣೆ ನನ್ನ ಗುರುಕಾರರಾಯ ಇದು ಮಾಡಿದು ಮಾತಿರಲ್ಲ ಚೌದ್ಯೋಡು ಪಾತಿರಿಗೆ ಕಡೆಗೆ ಈ ಚಂಡೆ ಎಂದು ಅನ್ಪಡಾರು ಒಂದು ಹಿರಿಯರಿತ್ತೀರು ಆರು ಪಣಪೇರಿಗೆ ನಂದ ರಾಜಾಡ ಒಂದು ದಾದನ ದೈವದ ಉಪದ್ರ ಅದು ಪೋಡು ನನಗೆ ಹಳ್ಳಿಗಳಿಟ್ಟು ಮಾತ ಪನ್ಪಾತ ದನಹಣ್ಣ ಇಂಚ ಬರಗಾಲ ಬತ್ತಿಂದ ದನಹಣ್ಣ ಹೆಚ್ಚು ಕಡಿಮೆ ಆಯ್ಬಿಟ್ಟಿಗೆ ಓ ಒಂದು ನಮ್ಮ ಊರದ ದೈವಗು ದಾದನ ಗೋಪ ಆತಂಡು ಐಕೆ ಶಾಂತಿ ಮಾಲ್ಪೋಡು ಅಂಚ ಅಕ್ಕನ ಒಂದು ದೈವ ಇತ್ತು ಮೂಡೂರ ಮುಗಲಾಯ ಎಂದು ಮೂಡೂರ ಮುಗಲಾಯ ದೈವಗು ಒರ್ಸೋಲ ಎಂಕುಲ ನೇಮ ಮಾತ ಕೊರೊಂದಿತ್ತ ಅಗೇಲು ಮಾತ ಪಾಡೊಂದಿತ್ತ ಈ ಸರ್ತಿ ಪಾಡ ಬುಳೆ ಭಾಗ್ಯ ನಿಜಾತ ಮಲ್ಪಣ ದಾದ ಬಹುಶಃ ಆ ದೈವ ನಮ್ಮ ಮುನಿದು ಪೋಡು ದೈವ ಮುನಿ ನಡೆದಾರ ಈ ಸ್ಥಿತಿದ ಒಂಜಿ ಕ್ಷಾಮ ಬತ್ತಂಡು ಬರ್ಸ ಇಜ್ಜ ಅಂದ್ರೆ ಅಂಚಿನ ಒಂದು ಸ್ಥಿತಿ ನಂಗೆ ಕಾತಂಡು ಅಂಚ ಅದು ಬರ್ಸ ಬರೋಣ ಬೇಸಿಗೆಕಾರಿಲ್ಲ ನನ್ನ ಬರ್ಸ ಬತ್ತಜ್ಜಿ ಒಂಜಿ ಪತ್ತನಾಜಗಳನ್ನ ಪತ್ತು ಬನ್ನಿ ಬೂರು ಹೊಡೆದು ಅವಳ ಆತಜ್ಜಿಂದ ಹೊರನಾಗ ಅಪಕ ನನ್ನ ಬರ್ಸ ಬರ್ಪಜ್ಜಿ ನಮ್ಮ ಕ್ಷಾಮೊಡೆ ಸೈಯೋಳಪ್ಪನಂಚಿನ ಒಂದು ಸ್ಥಿತಿ ಐಕೆ ಬಡದು ಆಯಾಗ ಸಂತೋಷ ಆಪಲೇಕ ಸಲ್ಮಂತ ಆಪಲೇಕ ಆ ಮೂಡೂರ ಮುಗಲಾಯಾಗ ಒಂಜಿ ಅಗೇಲು ಕೊರಡು ನಮ್ಮ ಮಾತೆಲ್ಲ ಸೇರಿದು ನಿಗಲಿಡ್ದು ಆಪನೆ ಆಪನೆ ಮಾತ್ರ ಪತ್ತೊಂದು ಬತ್ತದು ಮಲ್ತಲ ಎಡ್ಡೆ ಐಕೆ ಒಯ್ಕಲ ಗುರ್ಕಾರ ಒಂಜಿ ಪಾತ್ರ ಬನೋಡು ಒಂದು ಈ ಚಣ್ಣಿರ ಬಂಡೇರಿಗೆ ಅಂದ ಈ ವೃದ್ಧ ಸಂಗತಿ ಮತ್ತೆ ಹಿಂಗೆ ಗೊತ್ತಿಜ್ಜಿ ಅಂಚಿದ ದೈವಗೂ ಒಂಜಿ ಸಲ್ಮಂತ ಹೊಡೆದಿತ್ತಿಂದ ಮಲ್ಪಡೇನು ಮಲ್ಪಡತ್ತ ಬಂಗೋಡಲ್ಲ ಅಕ್ಕಡ ಆಪನ ಅದು ವ್ಯವಸ್ಥೆ ಮಲ್ಪಳೆ ಮಲ್ಪಗ ಅಂತ ಮಾಡಿದ್ ಅಯ್ಯ ಆವುದು ಮಂಡಿ ಪಣ್ಣಡೆಗೆ ಮಾತೆರ್ಲ ಈ ಅಗಿಲು ಅಟ್ಟಣೆ ಮಲ್ದೇರಿಗೆ ಎಂಚ
1: ಬೊಂಡ ತಾರಾಯಿ
0: ಬೊಂಡ ತಾರಾಯಿ
1: ಇಲ್ಲ.

ದೈವದ ಸ್ಥಾನ ಸ್ವಲ್ಪ ಮಾತ ಬತ್ತು ಸೇರದೇರು ಮಾತೇ ಇರಲ್ಲ ಪ್ರತಿಯೊಂದು ಇಲ್ಲದಲ್ಲ ಅಕ್ಲಿಡ್ದು ಆಪನೆಚ್ಚಿನ ಪೂರ ಪತ್ತೊಂದು ಬೈದೇರು ಬೊಂಡ ತಾರಾಯಿ ಪರ್ನದ ಕೈಲು ಬೊಕ್ಕ ಇಂಜಿಂಚಿನ ಅಟೀಲು ಬಂದ ಮಲ್ಪಿರ ಸಾಧ್ಯ ಉಂಡು ಪೂರ ಮಂದರದಾರು ತುಳುನಾಡದ ತಿಂಡಿ ತಿನ್ನಿಸ್ತೀನಿ ಪೂರ ಮುಳು ಪಂತೇರು ಈ ತಂಬಿಲಗು ಬೋಡಿತ್ತಿನಂಚಿನ ಮಾತ ದ್ರವ್ಯಲ್ಲೆಲ್ಲ ಜನಕ್ಕಳು ಅಕ್ಲಕ್ಕಲ ಇಲ್ಲದ ಕಂಡು ಬತ್ತೇರು ಎಣ್ಣೆ ಬೊಕ್ಕ ಅಡ್ಡಿಯಲು ಬೇತೆ ಬೇತೆ ನಮ್ಮನೆದ ಅಡ್ಡಿಯಲು ಪಾಯಸ ಬಜಿಲು ಒಂದು ಪೂರ ಕಣದು ಬೈದೇರು ಮಾತೆಲ್ಲ ರಾಶಿ ರಾಶಿ ಪಾಡ್ದೇರಿಗೆ ನನದಾನೆ ತಂಬಿಲ ನಡಪುಡು ಬಗೆಲು ಬಲ ಸೇರೊಂಡು ಗುರುಕಾರದ ದುಮ್ಮುಂದೋಡು ಮುಂಡ ಸ್ವಾತ ಕಟ್ಟದು ಬೈದೇರು ದೂರದ ಊರದ ಕಾರಣವೇರು ಮಾತ ಮಂಡೋಲಿಗಾರರು ಬೇತೆ ಬೇತೆ ಒಳ್ಳೆಯಿರುತ್ತೆ ಈ ಯಾದವೇರಿಡು ಬೇತೆ ಬೇತೆ ವರ್ಗ ಉಂಡು ವೃಷ್ಣಿಗಳು ಭೋಜಿಯರು ಅಂದಕ್ಕೆ ರಿಂಚ ಆ ಒಂಜೊಂಜಿ ಮರು ಪುಂಡುಗಳ ಉರಿಯರಿ ಗುರುಕಾರ ಉಳ್ಳಿರು ತಂಡೆಯಲ್ಲ ನನಗೆ ಅಗಲ ಮಾತ ಎದುರುವಂಥದ್ದು ನಿಂಚ ನನ್ನ ಮಲ್ಪಡೆ ಮಾಡೋದು ಪ್ರಾರ್ಥನೆ ಮಾಡಿ ಪೇರ ತಯಾರಾತೀರಿಗೆ ಆತ ಪುರ್ತುಗೂ ನಮ್ಮ ಕೀಟಣ್ಣೆ ಬರ್ಪಿರಡಿ.

ಈತನೇಟ ಇಂಚಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯವಾಚನ ಬೀರದ ಬೊಲ್ಪು ಸುಗಿಪು ದುನಿಪು ಈ ಲೇಸದ ನಾಲನೇ ಏಕೆ ಸುಗಿಪು ಅಂಚನೆ ದುನಿಪು ಮಲ್ತಿನಕುಲು ಪ್ರಶಾಂತ್ ರೈ ಪುತ್ತೂರು ರಚನಾ ಚಿತ್ಕಲ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮದ್ದಲಿಡು ಸಹಕಾರ ಕೊರ್ನಾರ್ ದೇವಾನಂದ ಭಟ್ ದುಂಬುದಯಗ್ಗೆ ಎಲ್ಲದ ತುಳು ಪ್ರಸಾರುಡು ಆತನೇಟ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ ನನ್ನ ದುಂಬಗ ಕೆಲವೊಂದು ತುಳು ಜನಪದ ಪದಕುಲನಕ್ಕೆ ಏನೊಂದು ಬರ್ಕ.

ಕೆಲವೊಂಜಿ ತುಳು ಜನಪದ ಪದಕುಲಿನ ಕೇನೊಂದು ಬತ್ತಾರೆ. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ವಾರ್ತೆಗಳ ವಿವರ. ಬಹುನಿರೀಕ್ಷಿತ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಳ್ಳಲಿದ್ದು 13 ನಡೆಯಲಿದೆ. ಒಟ್ಟು 25 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಒಟ್ಟು 19 ಕಲಾಪಗಳು ಜರುಗಲಿವೆ. ಈ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಸುಧಾರಣೆಗೆ ಪೂರಕವಾದ ಹಲವು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿದ್ದು ಅವುಗಳ ಅಂಗೀಕಾರಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮತ್ತು ರಾಜ್ಯಸಭೆಯಲ್ಲಿ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ. ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ, ಆದಾಯ ತೆರಿಗೆ ತಿದ್ದುಪಡಿ ವಿಧೇಯಕ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ಹೆಚ್ಚು ರಾಜಕೀಯ ಪಕ್ಷಗಳ 50 ಅಧಿಕ ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು. ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದೆಡೆ, ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು, ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ. ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ, ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. 58ನೇ ಅಂತಾರಾಷ್ಟೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ, ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37ನೇ ಅಂತಾರಾಷ್ಟೀಯ ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 1 ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲಾ ಸದಸ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ, ಬಯೋಕೆಮಿಸ್ಟ್ರಿ, ಅನಿಮಲ್ ಫಿಸಿಯಾಲಜಿ, ಅನಿಮಲ್ ಫಾರ್ಮಾಲಜಿ ಅಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಸಂಖ್ಯಾ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ UCC ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲಾ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹುಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವ್ ಇನ್ ಸಂಬಂಧಗಳ ಹಾಗೂ ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೈಡಿಯೋ, ತಿನ್ಸುಕಿಯಾ, ಲಖೀಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ ಈ ಪ್ರವಾಹ ಪರಿಣಾಮ ಬೀರಿದ್ದು, ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3,874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಹೇಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106ನೇ ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2ನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು, 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂತಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ದ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತೆಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2ನೇ ಪಂದ್ಯದಲ್ಲಿ ಸೋಲನುಭವಿಸಿ 3ನೇ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್, ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
0: ಮೋಕಿದ ಬಂದುಲೆ.
3: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸೇರಿಸಿದ ಆದ್ಮೇಲೆ ಇವತ್ತು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಒಂದು ಆಹಾರವನ್ನೇ ಔಷಧಿಯಾಗಿ ಹೇಗೆ ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಬನ್ನಿ, ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಹೇಗೆ ನಮಗೆ ಆಹಾರ ಔಷಧಿಗಳ ಉಪಯುಕ್ತತೆಯನ್ನು ತಿಳಿಸ್ಕೊಡ್ತಾರೆ ಅನ್ನೋದನ್ನ ತಿಳಿಯೋಣ.
2: ನಮಸ್ಕಾರ. ಒಂದು ಪೋಷಕಾಂಶದ ಕೊರತೆಯಿಂದ ಕೂದಲಿರುವ ಸಮಸ್ಯೆ ತುಂಬಾ ಜನರಿಗೆ ಕಾಡ್ತಾ ಇರುತ್ತೆ. ಆದರೆ ಹಲವಾರು ರೀತಿಯ ತೈಲಗಳನ್ನು ಅಪ್ಲೈ ಮಾಡಿ ಶಾಂಪುಗಳನ್ನು ಹಾಕಿ ನೋಡಿ ಅದು ಕೂದಲು ಸ್ಟಾಪ್ ಆಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾ ಇರ್ತಾರೆ. ಆ ಪೋಷಕಾಂಶ ಯಾವುದು, ಜೊತೆಗೆ ಆ ಪೋಷಕಾಂಶವನ್ನು ನಾವು ಒಂದು ಇಂಗ್ರೀಡಿಯೆಂಟಲ್ಲಿ ಒಂದು ಕಾಯಿಯಲ್ಲಿ ನಾವು ಅದನ್ನು ತೆಗೆದುಕೊಳ್ಳಬಹುದು, ಅದು ಯಾವ ಕಾಯಿ ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳುವ. ಆ ಪೋಷಕಾಂಶ ಯಾವುದು ಅಂತಂದರೆ ವಿಟಮಿನ್ ಸಿ. ವಿಟಮಿನ್ ಸಿ ಎಷ್ಟು ಮುಖ್ಯವಾದ್ದು ಅನ್ನೋದು ನಮಗೆ ಈ ಕೋವಿಡ್ ಟೈಮಲ್ಲಿ ಬಹುತೇಕ ಜನರಿಗೆ ಗೊತ್ತಾಗಿದೆ. ಯಾಕೆ ಅಂತಂದರೆ ಆಗ ಎಲ್ಲರೂ ಅದರ ಮಾತ್ರೆಯನ್ನು ಚೀವ್ ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ, ಅದು ಎಷ್ಟು ಹೆಲ್ಪ್ಫುಲ್ ಅನ್ನೋದು ಗೊತ್ತಾಗಿದೆ. ವಿಟಮಿನ್ ಸಿ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಕ್ಕಾಗ ಫ್ರೀ ರ್ಯಾಡಿಕಲ್ಸಿಂದ ಆಗುವ ಡ್ಯಾಮೇಜ್ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಯಾಕೆಂದರೆ ಎಷ್ಟೋ ಬಾರಿ ಫ್ರೀ ರ್ಯಾಡಿಕಲ್ಗಳಿಂದಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಕ್ಕಾಗ ಸಹಜವಾಗಿ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಇನ್ನೊಂದೇನು ಅಂತಂದರೆ ವಿಟಮಿನ್ ಸಿ ನಾವು ಆಹಾರದಲ್ಲಿ ಸೇವನೆ ಮಾಡುವ ಕಬ್ಬಿಣದ ಅಂಶ ಇದೆಯಲ್ಲ, ಸೊ ಆ ಕಬ್ಬಿಣ ಅಂಶವನ್ನು ಹೀರ್ಕೊಳ್ಳಿಕ್ಕೆ, ದೇಹ ಅಬ್ಸಾರ್ಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟೋ ಬಾರಿ ಏನಾಗುತ್ತೆ ಅಂತಂದರೆ ನಾವು ಕಬ್ಬಿಣಾಂಶ ಇರುವಂಥ ಆಹಾರವನ್ನು, ಕಬ್ಬಿಣದ ಮಾತ್ರೆಗಳನ್ನು, ಏನು ಐರನ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ತೆಗೆದುಕೊಳ್ತಿರ್ಬೋದು. ಆದರೆ ನಮ್ಮ ದೇಹಕ್ಕೆ ಅವು ಸರಿಯಾಗಿ ಅಬ್ಸಾರ್ಬ್ ಆಗದೆ ಹಾಗೆ ಪಾಸ್ ಆಗ್ತವೆ. ಸೊ ಅದು ಆಗಬಾರದು, ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಅಂತಾದರೆ ವಿಟಮಿನ್ ಸಿ ಬೇಕು. ಐರನ್ ಚೆನ್ನಾಗಿ ಇದ್ದರೆ ಬಾಡಿಯಲ್ಲಿ ಮಾತ್ರ ಕೂದಲು ಚೆನ್ನಾಗಿ ಬೆಳೀತದೆ. ನಮ್ಮ ದೇಹದಲ್ಲಿ ರಕ್ತದ ಕೊರತೆ ಆದರೆ, ರಕ್ತಹೀನತೆ ಆದರೆ, ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆದರೆ ಸಹಜವಾಗಿ ಕೂದಲು ಉದುರುತ್ತದೆ. ಹಾಗಾಗಿ ವಿಟಮಿನ್ ಸಿ ಅದಕ್ಕೆ ಬೇಕು. ಇನ್ನೊಂದು ವಿಶೇಷ ಅಂಶ ಏನು ಅಂತಂದರೆ ಕೊಲಾಜಿನ್. ಅಂದರೆ ಅದು ಕೂದಲಿನ ಏನು ರೆಡಿ ಆಗಬೇಕಲ್ಲ, ಆ ರೆಡಿ ಆಗಲಿಕ್ಕೆ ಮುಖ್ಯವಾಗಿರುವಂಥ ಘಟಕ ಅದು. ಅಂದರೆ ಒಂದು ಮನೆ ಕಟ್ಟಲಿಕ್ಕೆ ಹೇಗೆ ಇಟ್ಟಿಗೆ ಬೇಕೋ ಹಾಗೆ, ಸೊ ಆ ಇಟ್ಟಿಗೆಯನ್ನು ತಯಾರು ಮಾಡಲಿಕ್ಕೆ ವಿಟಮಿನ್ ಸಿ ಬೇಕು. ಸೊ ಕೊಲಾಜಿನ್ ಚೆನ್ನಾಗಿ ನಮ್ಮ ದೇಹದಲ್ಲಿ ಇರಬೇಕು ಅಂತಾದರೆ ಅದಕ್ಕೆ ವಿಟಮಿನ್ ಸಿ ಬೇಕು. ಸೊ ಹೀಗೆ ಈ ರೀತಿ ಮೂರ್ನಾಲ್ಕು ರೀತಿಯಲ್ಲಿ ವಿಟಮಿನ್ ಸಿ ಸೇವನೆಯಿಂದಾಗಿ ಹೇರ್ ಫಾಲನ್ನು ತಡೆಯಬಹುದು. ಹೇರ್ ಫಾಲ್, ಹೇರ್ ಗ್ರೋತ್ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುವ ಹಾಗೆ ನೋಡ್ಕೊಳ್ಬಹುದು. ಹಾಗಾದರೆ ನಾನು ಹೇಳಿದೆ ವಿಟಮಿನ್ ಸಿ ಇರುವಂಥ ಹಲವಾರು ರೀತಿಯ ಆಹಾರ ಪದಾರ್ಥಗಳು ನಮ್ಮಲ್ಲಿವೆ. ಅದರಲ್ಲಿ ಬೆಸ್ಟ್ ಯಾವುದು, ಅಥವಾ ನಿತ್ಯ ಸೇವನೆ ಮಾಡುವಂಥದ್ದು, ಅಥವಾ ತುಂಬ ಹೆಲ್ಪ್ ಆಗುವಂಥದ್ದು ಯಾವುದು ಅಂತ, ಸೊ ಅಂಥ ಒಂದು ಕಾಯಿಯನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಯಾಕೆಂದರೆ ಹಣ್ಣುಗಳ ಬಗ್ಗೆ ನಮಗೆ ಗೊತ್ತಿದೆ, ಸೀಬೆಹಣ್ಣು ಅಥವಾ ಮೂಸಂಬಿ ಹಣ್ಣು, ಕಿತ್ತಳೆ ಹಣ್ಣು, ಈ ರೀತಿ ಹುಳಿ ಹಣ್ಣುಗಳಲ್ಲಿ, ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ಆದರೆ ಒಂದು ಕಾಯಿಯಲ್ಲಿ ಯಾವುದು ಆ ಕಾಯಿ ಅಂದರೆ ನೆಲ್ಲಿಕಾಯಿ. ನೆಲ್ಲಿಕಾಯಿಗೆ ಆಯುರ್ವೇದದಲ್ಲಿ ಸದಾಪಥ್ಯ ಅಂತ ಹೇಳ್ತಾರೆ. ಅಂದರೆ ನಿತ್ಯ ಸೇವನೆ ಮಾಡ್ಬೋದು ಅಂತ, 365 ದಿನ ಕೊಡ ತೆಗೆದುಕೊಳ್ಳಬಹುದು. ನನಗೆ ಮೂಸಂಬಿ ತಿಂದರೆ ಅಸಿಡಿಟಿ ಆಗುತ್ತೆ ಅನ್ನೋರು ನೆಲ್ಲಿಕಾಯಿ ತಿನ್ಬೋದು, ಯಾಕಂದರೆ ಅಸಿಡಿಟಿಗೆ ನೆಲ್ಲಿಕಾಯಿ ಔಷಧವಾಗಿ ಕೆಲಸ ಮಾಡುತ್ತೆ. ಉಳಿದ ರೀತಿಯ ಹುಳಿ ಪದಾರ್ಥಗಳು, ಉದಾಹರಣೆಗೆ ನಿಂಬೆಹಣ್ಣು ಇರ್ಬೋದು, ಅದನ್ನು ತೆಗೆದುಕೊಂಡಾಗ ಪಿತ್ತ ಆಗುತ್ತೆ ಅಂತ ಹೇಳುವವರಿಗೆ ನೆಲ್ಲಿಕಾಯಿ ಪಿತ್ತವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಯಾಕೆಂದರೆ ಆಯುರ್ವೇದ ಗ್ರಂಥದಲ್ಲಿ ಒಂದು ಕಡೆ ಮಾತು ಬರುತ್ತೆ, ದಾಡಿಮಾಮಲಕಾದ್ರತೆ ಅಂತ. ಅಂದರೆ ಪಿತ್ತವನ್ನು ಹೆಚ್ಚು ಮಾಡುವಂತಹ ದ್ರವ್ಯಗಳೆಲ್ಲ, ಹುಳಿಯೆಲ್ಲವೂ ಪಿತ್ತವನ್ನು ಹೆಚ್ಚು ಮಾಡುವಂಥವು, ಆದರೆ ದಾಳಿಂಬೆ ಮತ್ತು ನೆಲ್ಲಿಕಾಯಿಯನ್ನು ಬಿಟ್ಟು ಅಂತ ಆಯುರ್ವೇದ ಗ್ರಂಥಗಳಲ್ಲಿ ಹೇಳ್ತಾರೆ. ಹಾಗಾಗಿ ನೆಲ್ಲಿಕಾಯಿ ಏನು ಪಿತ್ತವನ್ನು ಕೂಡ ಕಡಿಮೆ ಮಾಡುತ್ತೆ, ಅದರಿಂದನೂ ಕೂಡ ಹೇರ್ ಫಾಲ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಪಿತ್ತ ಹೆಚ್ಚಿಗೆ ಇದ್ದಾಗ ಹೇರ್ ಫಾಲ್ ಹೆಚ್ಚಾಗತ್ತೆ. ಮತ್ತೆ ಇದು ನೆಲ್ಲಿಕಾಯಿಯ ವಿಶೇಷತೆ ಏನು ಅಂತಂದರೆ, ನೆಲ್ಲಿಕಾಯಿ ಒಣಗಿದ ಮೇಲೆ ಕೂಡ, ಯಾಕೆಂದರೆ ನಮಗೆ 365 ಡೇಸ್ ಹಸಿ ನೆಲ್ಲಿಕಾಯಿ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಹಸಿ ನೆಲ್ಲಿಕಾಯಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ಹಸಿ ನೆಲ್ಲಿಕಾಯಿಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇದೆ. ಆದರೆ ನಮಗದು ಸಿಗಲಿಲ್ಲ ಅಂತ ಅಂದರೆ ಏನು, ಹಸಿ ನೆಲ್ಲಿಕಾಯಿ ಸಿಗಲಿಲ್ಲ ಅಂತಾದರೆ ಅದನ್ನು ಒಣಗಿಸಿಟ್ಕೊಂಡಂತಹ ನೆಲ್ಲಿಕಾಯಿಯನ್ನು ಕೂಡ ನಾವು ಸೇವನೆ ಮಾಡ್ಬೋದು. ಅದರಲ್ಲಿಯೂ ತಕ್ಕ ಮಟ್ಟಿಗೆ ವಿಟಮಿನ್ ಸಿ ನಮಗೆ ಸಿಗತ್ತೆ. ಹಸಿ ನೆಲ್ಲಿಕಾಯಿಯಷ್ಟು ಸಿಗದೇ ಇರ್ಬೋದು, ಆದರೆ ಒಣ ನೆಲ್ಲಿಕಾಯಿಯಲ್ಲಿ ಅಥವಾ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಂಥ ನೆಲ್ಲಿಕಾಯಿಯಲ್ಲಿ ನಮಗೆ ಹೇರಳವಾಗಿ ಸಿಗತ್ತೆ. ಅದನ್ನು ನಿತ್ಯವೂ ಸೇವನೆ ಮಾಡೋದ್ರಿಂದ ನಮ್ಮ ದೇಹ ಏನು ಮುಪ್ಪಾಗೋದು ಕೂಡ ಕಡಿಮೆ ಆಗತ್ತೆ, ಅಂದರೆ ಲೇಟ್ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ಅದಕ್ಕೆ ವಯಸ್ಥಾಪಕ ಅಂತ ಹೇಳ್ತಾರೆ, ಅಂದರೆ ನಿಧಾನವಾಗಿ ಮುಪ್ಪು ಬರುವ ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ನೆಲ್ಲಿಕಾಯಿಯಲ್ಲಿದೆ ಅಂತ. ಹಾಗೆ ಕೂದಲುದ್ರದನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಈ ಎಲ್ಲ ರೀತಿಯಲ್ಲಿ ವಿಟಮಿನ್ ಸಿ ನಮಗೆ ಹೆಲ್ಪ್ಫುಲ್. ವಿಟಮಿನ್ ಸಿ ನಮಗೆ ದೇಹಕ್ಕೆ ಚೆನ್ನಾಗಿ ಬರಬೇಕು, ಎಸ್ಪೆಷಲಿ ಕೂದಲು ಸ್ಟಾಪ್ ಆಗಬೇಕು, ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ನೆಲ್ಲಿಕಾಯಿ ತುಂಬ ಹೆಲ್ಪ್ಫುಲ್. ನೆಲ್ಲಿಕಾಯಿ ಇದು ಒಂದೇ ಅಲ್ಲ, ಹಲವಾರು ರೀತಿಯಲ್ಲಿ ಹೆಲ್ಪ್ಫುಲ್. ಯಾಕೆ ಅಂತಂದರೆ ನೋಡಿ, ನಾವು ಚ್ಯವನಪ್ರಾಶ್ ಬಗ್ಗೆ ಎಷ್ಟೆಲ್ಲ ಕೇಳ್ತೇವೆ, ಚ್ಯವನಪ್ರಾಶ್ ಅಷ್ಟು ಒಳ್ಳೆಯದು ಅಂತ. ಚ್ಯವನಪ್ರಾಶನ ಅತ್ಯಂತ ಮುಖ್ಯ ಘಟಕ ನೆಲ್ಲಿಕಾಯಿ. ಸೊ ನೆಲ್ಲಿಕಾಯಿ ಇಲ್ಲ ಅಂದರೆ ಚ್ಯವನಪ್ರಾಶ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೆಲ್ಲಿಕಾಯಿ ಚ್ಯವನಪ್ರಾಶದ ಮುಕ್ಕಾಲು ಭಾಗ ಚ್ಯವನಪ್ರಾಶ್ನಲ್ಲಿ ನೆಲ್ಲಿಕಾಯಿಯೇ ತುಂಬಿಕೊಂಡಿರೋದು. ಹಾಗಾಗಿ ನೆಲ್ಲಿಕಾಯಿಯನ್ನು ನಾವು ನಿತ್ಯವೂ ಬಳಕೆ ಮಾಡ್ಬೋದು. 365 ಡೇಸ್ ದಿವಸಕ್ಕೆ ಒಂದೋ ಎರಡೋ ನೆಲ್ಲಿಕಾಯಿಯನ್ನು ತಿಂದರೆ ಹಲವಾರು ರೀತಿಯ ಸಮಸ್ಯೆಗಳನ್ನು ದೂರ ಇಡಬಹುದು. ಎಸ್ಪೆಷಲಿ ಹೇರ್ ಫಾಲ್ ಅಂತೂ ಖಂಡಿತ ಕಡಿಮೆ ಆಗುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಧನ್ಯವಾದ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: हळू उमाळू शिदप्रसार यस जुलै महिन्याच्या 21 तारखेर मंगळारा दीस सकाळी 10 वरार तुमचे रेडिओ सारंग 107.8 FM आर आमचे संगता हजर असात मनेस्त विन्सन फेर्नांडिस काशिया मोगाचिलारा मनेस्त लिस्टन डिसोजा आणि मनेस्त क्लिटस लोबो तांचे संगी उलवंक फोन करा 6364204949 संख्या ऐकूंक विसरनाकात ताळो उमाळो शिदप्रसार रेडिओ सारंग 107.8 FM आर ही रंगरंगाळजिणी
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸ್ಟಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತು SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಸೊ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನೀವಂತೂ ಕರೆ ಮಾಡಿ ಮಾತಾಡಿ, ಅಂದರೆ ವಾಟ್ಸಪ್ ಮೂಲಕ ಸಂದೇಶಗಳನ್ನು ತಿಳಿಸಿ, ಜೊತೆಗೆ ನಿಮ್ಮ ಒಂದು ಇಷ್ಟದ ಹಾಡುಗಳನ್ನು ಸಂದೇಶದ ಮೂಲಕ ವಿನಂತಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟ ಮಾಡ್ತಾ ಇದ್ದೇನೆ. ಸೊ ಇವತ್ತು ಭಾವಗೀತೆ ಒಂದು ಕೇಳಿದ್ದಾರೆ ಸ್ನೇಹಿತರು. ಸೊ ನೀವಂತೂ ಕರೆ ಮಾಡಿ ಹೇಳ್ಬೋದು. ಸೊ ಈ ಒಂದು ಭಾವಗೀತೆಯನ್ನು ಕೇಳಿದ್ದಾರೆ ನಲ್ಮೆಯ ಒಂದು ನಿರೂಪಕರಿಗೆ, ಶುಭ ಮಧ್ಯಾಹ್ನ. ಭಾವಗೀತೆ ಬಾಳಿನಲುಮೆಯ ಸಂಕೇತ, ಓಹೋ ಜೀವ ವೀಣೆ ನೀಡು ಮಿಡಿತದ ಈ ಸಂಗೀತ ಹಾಡು. ವಿನಯ, ಲತಾ, ಶಾಲಿನ, ಶುಕ್ಲತಾ, ವಿಜಯ್, ಮಂಗಳದೇವಿ ಇವರಿಗೋಸ್ಕರ ಒಂದು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಹಾಡು ಕೂಡ ಅಂತ ಹೇಳ್ಬೋದು. ಅದೇ ರೀತಿ ಇದನ್ನು ಭಾವಗೀತೆ ಅಂತ ಹೇಳೋದಕ್ಕಿಂತಲೂ ಚಲನಚಿತ್ರದ ಹೊಂಬಿಸಲು ಚಲನಚಿತ್ರದ ಒಂದು ಸುಂದರವಾದ ಹಾಡಿದಾಗಿದೆ. ಸೊ ಹಾಗಾಗಿ ಸ್ನೇಹಿತರೆ, ನೀವು ಬಹುಶಃ ಭಾವಗೀತೆ ಅಂತ ಕೇಳಿದಿರಿ, ಆದರೆ ಅದು ಚಿತ್ರದ ಹಾಡಾಗಿದೆ. ಸೊ ಹೊಂಬಿಸಲು ಚಿತ್ರದೊಂದು ಹಾಡು, ಆರಂಭದಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಅಂದರೆ ಸಂದೇಶಗಳನ್ನು ತಿಳಿಸಿ. ಜೀವ ವೀಣೆ ಈ ಒಂದು ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸಿ.

ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ಕೇಳುಗರು ಕೂಡ ನೀವಂತೂ ನಿಮ್ಮ ಇಷ್ಟದ ಒಂದು ಹಾಡುಗಳಿಗೋಸ್ಕರ ನೀವಂತೂ ಮೆಸೇಜಸ್ಗಳನ್ನು ಮಾಡಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ಮಾತಾಡಬಹುದು ಅಥವಾ ನಿಮ್ಮ ಸಂದೇಶಗಳನ್ನು ಕಳಿಸಬಹುದು. ನಮಸ್ಕಾರ ಸರ್, ಸಂತೋಷ್ ಅವರು ಮೆಸೇಜ್ ಮಾಡಿದ್ದಾರೆ. ನಮಸ್ಕಾರ ರೀ ಸರ್, ರೇಡಿಯೋ ಸಾರಾಂಗ್ ಸವಿನಡಿ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಚಿತ್ರ ಜೀವನ ಚೈತ್ರ ಹಾಡು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಈ ಸುಂದರವಾದ ಗೀತೆಯನ್ನು ಪ್ರಸಾರ ಮಾಡಿ ಸರ್. ನಾವು ರೇಡಿಯೋ ಸಾರಂಗ್ ಕೇಳುಗರು ವಿಜಯಪುರದಿಂದ ಭರತ್ ಕುಮಾರ್, ನಮ್ಮ ಗೆಳೆಯರದ ಬಂದೆ ನವಾಸ್, ಶಿವಶರಣ್ ಸೌದಿ, ಸುರೇಶ್ ಬೆಣ್ಣೆ, ಗಂಗಪ್ಪ ಬಡಿಗೆ, ಇಮಾಮ್ ಸಾಬ್, ಅಶೋಕ್ ಸುದರ್ಶನ್, ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್ ಗಗನ್, ರಾಜಕುಮಾರ್ ನಾಗೇಂದ್ರ, ಶಾರು ಚಿಕ್ಕಪ್ಪ, ಗಾಯತ್ರಿ, ಭಾಗ್ಯಶ್ರೀ, ಸಿರಿ ಚಂದ್ರಶೇಖರ್, ನಿಮಗೆ ಧನ್ಯವಾದಗಳು ಸರ್ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಅವರು ಹೇಳುವಂತಹ ಚಿತ್ರ ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ಜೀವನ ಚೈತ್ರ. ಸೊ ಜೀವನ ಚೈತ್ರ ಚಿತ್ರದಿಂದ ಈ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಈ ಒಂದು ಹಾಡು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ ಹಿಡ್ಕೊಂಡು ಹೋಗೋಕ್ಕೆಲ್ಲ ಸತ್ತಾಗಿ ಬಂಡಿ, ಇರೋದ್ರೊಳಗೆ ನೋಡೊಮ್ಮೆ ಜೋಗದ ಗುಂಡಿ. ಈ ಒಂದು ಎರಡು ಸುಂದರವಾದ ಹಾಡುಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟು ಹೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

थळो उमाळो शिद प्रसार येस जुलै महिन्याच्या 21 तारखेर मंगळारा दीस सकाळी दावोरार तुमचे रेडिओ सारंग 107.8 FM आमचे संगता हजर असात मनेस्त विन्सन फेर्नांडीस काशिया मोगाचिलारा मनेस्त लिस्टन डिसोजा आणि मनेस्त क्लिटस लोबो तांचे संगी उलवंक फोन करा 6364204949 संख्या ऐकूंक विसरनाकात ताळो उमाळो शीद प्रसार रेडिओ सारंग 107.8 FM ही रंगरंगाळजिणी ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸೊ ವಾಟ್ಸಪ್ ಸಂದೇಶ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಒಂದು ಮೆಸೇಜ್ ಬಂದಿದೆ. ಪ್ರೀತಿಯ ನಿರೂಪಕರಿಗೆ ನಮಸ್ಕಾರಗಳು. ಇದಕ್ಕೆ ನಮಗೆ ಇಂದು ವಾಟ್ಸಪ್ ಆಧಾರಿತ ಗೀತೆಗಳ ಕಾರ್ಯಕ್ರಮದಲ್ಲಿ ಬೆಂಕಿಯ ಬಲಚಿತ್ರದ ಉಲಿದ ಜೀವ ಜೊತೆಯಲ್ಲಿ ಗೀತೆ ಕೇಳಬೇಕೆಂಬ ಆಸೆಯಾಗಿದೆ. ದಯವಿಟ್ಟು ಪ್ರಸಾರ ಮಾಡ್ತೀರಾ? ಸುಬ್ರಹ್ಮಣ್ಯ ಐತಾಳ ಉಡುಪಿ ಜಿಲ್ಲೆ ಸಾಲಿಗ್ರಾಮ ನಿಮಗೆ ಸೇರಿ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಜೊತೆಗೆ ರಾಯಚೂರು ಜಿಲ್ಲೆಯ ಭೀಮನಗೌಡ ಪಾಟೀಲ್ ಜೋಕರು ಒಲವಿನಾಡು ಕಾರ್ಯಕ್ರಮದಲ್ಲಿ ನಮಗಾಗಿ ಕೂಡ ಬೆಂಕಿಯ ಬಲೆ ಚಿತ್ರದಿಂದ ನಿನ್ನ ನಗು ಹೂವಂತಿ ನಿನ್ನ ನುಡಿಯು ಜೇನಂತೆ ಗೀತೆ ನನ್ನ ಸ್ನೇಹಿತರಾದ ಭರತ್ ಕುಮಾರ್ ವೆಂಕಟೇಶ್ ಬಲಾದಿ ಸುಬ್ರಹ್ಮಣ್ಯ ಸರ್ ಗಂಗಪ್ಪ ಟೈಲರ್ ಇವರಿಗೆಲ್ಲರಿಗೂ ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಸೊ ಎರಡು ಹಾಡುಗಳು ಒಂದೇ ಚಿತ್ರದಿಂದ ಬ್ಯಾಕ್ ಟು ಬ್ಯಾಕ್ ಆಗಿ ಪ್ರಸಾರ ಆಗ್ತಾ ಇವೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಎಸ್ ಎಂ ಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಇನ್ನೆರಡು ಮೆಸೇಜಸ್ ಬಂದಿದೆ. ಒಂದು ನಮ್ಮ ನಮಸ್ತೆ ಸುರೇಶ್ ಭಟ್ಗೌರಿ, ಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಆಟೋ ರಾಜ ಚಿತ್ರದ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾಗಿ ಗೀತೆ ಪ್ರಸಾರ ಮಾಡಿ ಎಂದು ಹೇಳಿದ್ದಾರೆ. ಜೊತೆಗೆ ಮತ್ತೊಬ್ಬರು ಸ್ನೇಹಿತರು ಕೂಡ ತಮ್ಮ ಮೆಸೇಜಸ್ಸನ್ನು ಕಳಿಸಿದ್ದಾರೆ. ಸೊ ಅವರು ಕೂಡ ಒಂದು ಸುಂದರವಾದ ಹಾಡನ್ನೇ ಕೇಳಿದ್ದಾರೆ. ಸೊ ಅಹಾ ಈ ಅಕ್ಷರಮಾಲೆ ಈ ಕುರಿತೊಂದು ಸುಂದರವಾದ ಹಾಡೊಂದನ್ನು ಅವರು ರಿಕ್ವೆಸ್ಟ್ ಮಾಡಿದರು. ಖಂಡಿತವಾಗಿಯೂ ನಾವಂತೂ ಈ ಒಂದು ಹಾಡನ್ನು ಇನ್ನು ಕೆಲವು ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕೇಳುಗರೆ, ಇದು ಶೈಲಾಜಾ ಅವರು ಮಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ಕಾರ ನೆಚ್ಚಿನ ನಿರೂಪಕರಿಗೆ, ನನಗೆ ಕರುಳಿನ ಕರೆಚಿತ್ರದಿಂದ ಆ ಈ ಕನ್ನಡ ಅಕ್ಷರಮಾಲೆ ಹಾಡನ್ನು ಪ್ರಸಾರ ಮಾಡುವ ಧನ್ಯವಾದಗಳು. ಸೊ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಪ್ಲೇ ಆಗ್ತಾ ಇವೆ. ಕೇಳ್ತಾ ಬನ್ನಿ ರೇಡಿಯೋ ಸರ್ಗೋ 107.8 FM ಬಣ್ಣದ ಬದುಕು.

0: அம் அஹா
1: ஔ அம் அஹா அஹா ஆஹா ஆஹா.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಎಸ್ಸು ಈ ಒಂದು ಹಾಡನ್ನು ಸಂಕಪ್ಪ ಅವರು, ನಮಸ್ತೆ ರೇಡಿಯೋ ಸಾರಂಗ ನಿರೂಪಕರಿಗೆ, ಕೇಳುಗ ಮಿತ್ರರಿಗೆ, ನಾನು ಸಂಕಪ್ಪ, ಪೂಜೆ ಹಾಸನ ಜಿಲ್ಲೆ. ಇದೀನ ನಮಗೆ ಇಂದ್ರಾಜಿತ್ ಚಿತ್ರದಿಂದ ಬೆಳ್ಳಿ ರಥದಲ್ಲಿ ಸೂರ್ಯತಂದ ಕಿರಣ ಹಾಡನ್ನು ಹೊಲವಿನ ಹಾಡು ಕಾರ್ಯಕ್ರಮದಲ್ಲಿ ಮೆಚ್ಚಿ ಇವತ್ತು ದಯಮಾಡಿ ಪ್ರಸಾರ ಮಾಡಿ ನಮಸ್ತೆ ಅಂತ ಕೇಳಿದ್ದಾರೆ. ಎರಡು ಹಾಡುಗಳನ್ನು ಕೇಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಶುರುವಾಯ್ತು. ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಇಸ್ಕೊನೆಯದಾಗಿ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಇನ್ನೆರಡು ಹಾಡುಗಳನ್ನು ಕೇಳುವಂತಹ ಹೊತ್ತು ಕೂಡ ಹೌದು. ಎರಡು ಜನ ಮೆಸೇಜ್ ಮಾಡಿದ್ದಾರೆ ಇನ್ನು ಕೂಡ. ಅದೇ ಕಣ್ಣು ಗೀತೆ, ಅದೇ ಕಣ್ಣು ಅದೇ ಕಣ್ಣು ಈ ಗೀತೆಯನ್ನು ರೇಡಿಯೋ ಸಾರಂಗವಾಹಿನಿಂದ ತಪ್ಪದೇ ಪ್ರಸಾರ ಮಾಡಿ ಎಂದು ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕಿನಿಂದ ಕೇಳ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಹಾಡನ್ನು ಪ್ಲೇ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ನಾವು ನೋಡಬಹುದು ಜೋಕಿಮ್ ಅವರು ಮೆಸೇಜ್ ಮಾಡಿ ಕೇಳಿದ್ದಾರೆ ದುದಾಂದು ತೊಂಪಾಯ್ ಅಂತ. ಸೊ ಈ ಒಂದು ಹಾಡನ್ನು ಕೂಡ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಇದರೊಂದಿಗೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ ಕೊನೆಗೊಳ್ತಾ ಇದೆ. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ಮತ್ತೆ ಬಂದೆ ನಾನು. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಇಲ್ಲ, ನಾನು ಕೂಡ ಸೂಪರ್. ಮಳೆ ಶುರುವಾಗಿದೆ ಅಲ್ವಾ? ಮಳೆ ಶುರು ಆಗುವಾಗ ನಾವು ಈ ಕೊಡೆಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಎಲ್ಲಿಂಟು ಕೊಡೆ? ಅಷ್ಟು ದಿವಸ ಎಲ್ಲೋ ಮಂಚದ ಕೆಳಗಡೆ ಯಾವುದೋ ಒಂದು ಶೆಲ್ಫಲ್ಲಿ ಎಲ್ಲೋ ಇಟ್ಟಿರ್ತೀವಿ. ಮತ್ತೆ ಹುಡುಕೋದಕ್ಕೆ ಶುರು ಮಾಡ್ತೇವೆ ಅಲ್ವಾ? ಆದರೆ ನನಗೆ ಈಗಿನ ಕೊಡೆಗಳ ಬಗ್ಗೆ ನನಗೇನೂ ಆಸಕ್ತಿ ಇಲ್ಲ. ಅಜ್ಜನ ಕಾಲದ ಕೊಡೆಗಳು ಅಲ್ವಾ, ಛತ್ರಿ ಅಂತ ಅಂತೀವಿ, ಅಜ್ಜನ ಕಾಲದ ಕೊಡೆಗಳು. ಇದು ಮಳೆಯಿಂದ ಕೇವಲ ರಕ್ಷಣೆ ಪಡೆಯುವ ಸಾಧನ ಆಗಿರಲಿಲ್ಲ. ಅವಳಿಗೊಂದು ಅದ್ಭುತವಾದ ಇತಿಹಾಸ ಇದೆ, ವಿಶಿಷ್ಟ ವಿನ್ಯಾಸವೇ ಇದೆ, ಒಂದು ಸಾಂಸ್ಕೃತಿಕ ಮಹತ್ವವೇ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈಗ ಹಳೆಯ ಕಾಲದಲ್ಲಿ ನೋಡಿ, ಒಂದು ತಾಳೆಗರಿ ಕೊಡೆ ಅಂತ ಇತ್ತು. ನೋಡಿದ್ದೀರಾ? ನೋಡಿರ್ಬೋದು, ಕೆಲವರು ನೋಡಿರ್ಬೋದು. ಅದು ಈ ಸಾಧಾರಣ ಈ ನೈಲಾನ್ ಕೊಡೆಗಳು ಬರೋದಕ್ಕಿಂತ ಮುಂಚೆ ಈ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ತಾಳೆಗರಿ ಅಥವಾ ಕಾಡು ಎಲೆಗಳಿಂದ ಮಾಡಿದ ಕೊಡೆಗಳನ್ನು ಬಳಸ್ತಾ ಇದ್ರು. ಇದನ್ನ ತಲೆ ಮೇಲೆ ಟೋಪಿ ತರನು ಧರಿಸಬಹುದಾಗಿತ್ತು. ಯಾಕಂದ್ರೆ ಇದರಿಂದಾಗಿ ಕೈಗಳು ಸಂಪೂರ್ಣವಾಗಿ ಮುಕ್ತ, ಕೈಗಳಲ್ಲಿ ಹಿಡ್ಕೊಳ್ಬೇಕು ಅಂತ ಏನೂ ಇರಲಿಲ್ಲ. ಇದು ಗದ್ದೆ ಕೆಲಸ ಮಾಡುವ ರೈತರಿಗೆ, ತೋಟದ ಕೆಲಸಗಾರರಿಗೆ ಒಂಥರ ವರದಾನ ಇದ್ದ ಹಾಗೆ ಆಗಿತ್ತು. ಮಳೆ ಎಷ್ಟೇ ಜೋರಾಗಿ ಬಂದರೂ ಬೆನ್ನು ಮತ್ತೆ ತಲೆ ಒಂದು ಒದ್ದೆ ಆಗ್ತಾ ಇರಲಿಲ್ಲ. ಇನ್ನು ಅಜ್ಜನ ಕಾಲದ ಬಟ್ಟೆಯ ಕೊಡೆ ಉಂಟಲ್ಲ, ಆಹಾ, ಅದನ್ನು ನೆನಪಿಸಿಕೊಂಡರೆ ಮೊದಲು ನೆನಪಿಗೆ ಬರುವುದೆಂತ ಗೊತ್ತುಂಟು? ಅವಳ ಸೈಜ್ ಎಂಥ ದೊಡ್ಡ ಗಾತ್ರ. ಅದು ಇಂದಿನ ಈ ಫೋಲ್ಡಿಂಗ್ ಕೊಡೆ ಬರ್ತದಲ್ಲ, ಎರಡು ಭಾಗ ಮೂರು ಭಾಗ ಫೋಲ್ಡ್ ಮಾಡ್ತೇವೆ, ಅದರ ಹಾಗೆ ಇರಲಿಲ್ಲ. ಉದ್ದನೆಯ ಗಟ್ಟಿಮುಟ್ಟಾದ ಬಿದಿರಿನ ಕೋಲುಗಳನ್ನು ಇದಕ್ಕೆ ಬಳಸ್ತಾ ಇದ್ರು. ಆಮೇಲೆ ಸ್ವಲ್ಪ ಕಬ್ಬಿಣದ ಕೋಲು ಅದಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದರ ಬಟ್ಟೆ ತುಂಬ ದಪ್ಪಗಾಗಿರ್ತಿತ್ತು. ಒಮ್ಮೆ ಮಳೆಗೆ ನೆನೆದರೆ ಈ ಕೊಡೆಗಳು ಭಾರಿ ತೂಕವಾಗಿರ್ತಾ ಇದ್ದವು. ಇದನ್ನು ಒಂದು ಹಿಡ್ಕೊಂಡು ನಡೆಯುವುದೇ ಒಂಥರ ದೊಡ್ಡ ಸಾಹಸ ಇದ್ದಾಗೆ. ಇನ್ನು ಸಾಧಾರಣವಾಗಿ ಎಂತ ಗೊತ್ತುಂಟು, ಈಗ ನಮಗೆ ನೋಡಿ ಡಿಸೈನ್ ಡಿಸೈನಿಂದ ಕೊಡೆಗಳು ಸಿಗ್ತದೆ, ಎಲ್ಲ ಫ್ಲವರ್ ಎಲ್ಲ ಇದ್ದದ್ದು, ಏನೆಲ್ಲ ಕೊಡೆಗಳು ಸಿಗ್ತದೆ. ಆದರೆ ಆ ಕಾಲಕ್ಕೆ ನಮಗೆ ಸಿಗ್ತಿದ್ದದ್ದು ಒಂದೇ ಕಪ್ಪು ಬಣ್ಣದ ಕೊಡೆ. ಕಪ್ಪು ಒಂದೇ ಸಾರ್ವಕಾಲಿಕ, ಎಲ್ಲರ ಕೈಯಲ್ಲಿ ಇದ್ದದ್ದು. ಎಲ್ಲರ ಮನೆಯಲ್ಲೂ ಕಪ್ಪು ಬಣ್ಣದ ದೊಡ್ಡ ದೊಡ್ಡ ಕೊಡೆಗಳು ಇರ್ತಾ ಇತ್ತು. ಮದುವೆ ಸಮಾರಂಭ ಇರಲಿ, ಸಾವು ನೋವು ಇರಲಿ, ಅಥವಾ ಸಂತೆ ಇರಲಿ, ಎಲ್ಲದಕ್ಕೂ ಅದೇ ಕಪ್ಪು ಕೊಡೆ ಸಾಕ್ಷಿಯಾಗಿರ್ತಿತ್ತು. ಇನ್ನೇನಂದ್ರೆ ಏನು ಗೊತ್ತಾ, ಎಲ್ಲರದು ಕಪ್ಪು ಕೊಡೆ ಆದರೆ ನನ್ನ ಕೊಡೆ ಯಾವುದು, ನಿಮ್ಮ ಕೊಡೆ ಯಾವುದು ಅಂತ ಹೀಗೆ ಗೆಸ್ ಮಾಡೋದು. ಅದಕ್ಕೆ ಮನೆಯಲ್ಲಿರುವ ಹಿರಿಯರು ಏನು ಮಾಡ್ತಾ ಇದ್ರು ಹೇಳಿದರೆ, ಕೊಡೆಗಳ ಮೇಲೆ ಬಿಳಿ ಬಣ್ಣದಲ್ಲಿ ಅಥವಾ ಸಣ್ಣದಾಗಿ ದಾರದಲ್ಲಿ ತಮ್ಮ ಹೆಸರು ಅಥವಾ ಇನಿಷಿಯಲ್ಸನ್ನು ಬರೀತಾ ಇದ್ರು. ಯಾಕಂದರೆ ಸಂತೆ, ದೇವಸ್ಥಾನ, ಶಾಲೆಗಳ ಹತ್ರ ನಾವು ಕೊಡೆಗಳನ್ನು ಇಡ್ತೇವೆ, ಒಂದೇ ತರಹ ಇರ್ತದೆ, ಅದು ನಮ್ಮಿಂದ ಕಳೆದು ಹೋಗಬಾರ್ದು ಅನ್ನುವುದಕ್ಕೆ. ಇನ್ನು ಕೊಡೆ ಉಂಟಲ್ಲ, ಕೇವಲ ಮಳೆಗೆ ಮಾತ್ರ ಅಲ್ಲ, ಅದೊಂದು ರಕ್ಷಣಾ ಅಸ್ತ್ರ. ಯಾಕಂದರೆ ಕೊಡೆಯ ಕೆಳಭಾಗದಲ್ಲಿ ಗಟ್ಟಿಮುಟ್ಟಾದ ಕಬ್ಬಿಣದ ಮೊನಚಾದ ಮುಳ್ಳಿನಂಥ ಒಂದು ಭಾಗ ಇರ್ತಿತ್ತು. ಈ ಕಾಡು ಹಾದಿ ಅಥವಾ ಕತ್ಲೆಯಲ್ಲಿ ನಡೆಯುವಾಗ ನಾಯಿ, ನರಿ ಅಥವಾ ಹಾವುಗಳು ಏನಾದರೂ ಎದುರಾದರೆ ರಕ್ಷಣೆಗೆ ಈ ಕೊಡೆಗಳೇ ಬೇಕು, ಅವೇ ಒಂಥರ ಆಯುಧ ಇದ್ದ ಹಾಗೆ. ಇನ್ನು ವಯಸ್ಸಾದವರಿಗೆ ಇದು ನಡೆಯೋದಕ್ಕೆ ಒಂದು ವಾಕಿಂಗ್ ಸ್ಟಿಕ್ ಇದ್ದ ಹಾಗೆ ಅಲ್ವಾ. ಇನ್ನು ಕರಾವಳಿಯ ವಿಶಿಷ್ಟ ಸಂಪ್ರದಾಯದ ಕೊಡೆ, ನಮ್ಮ ಕರಾವಳಿ ಭಾಗದಲ್ಲಿ ನೋಡಿದ್ದೀರಾ, ದೈವಾರಾಧನೆ ಅಥವಾ ರಥೋತ್ಸವ ಅಥವಾ ರಾಜ ಮನೆತನದ ಆಚಾರಗಳಲ್ಲಿ ಬಳಸುವ ಶ್ವೇತ ಛತ್ರ ಬಿಳಿ ಕೊಡೆ ಅಥವಾ ಭರ್ಜರಿ ಅಲಂಕಾರಿಕ ಕೊಡೆಗಳಿಗೆ ವಿಶಿಷ್ಟವಾದ ಸ್ಥಾನವಿದೆ. ಇವು ಗೌರವ ಜೊತೆಗೆ ಭಕ್ತಿಯ ಸಂಕೇತ ಕೂಡ. ಒಂದೇನೆಂದರೆ ಮಾತು ನೋಡಿ, ಅಂದಿನ ಕಾಲದಲ್ಲಿ ಒಂದು ಕೊಡೆ ಕೊಂಡ್ರೆ ಅದು ಕನಿಷ್ಠ ಒಂದು 10-12 ವರ್ಷಕ್ಕೆ ಸಮಸ್ಯೆ ಇಲ್ಲ. ಅದು ಅಜ್ಜನ ಕಾಲದ ಕೊಡೆ, ಬಟ್ಟೆದು ಕೊಡೆ ಉಂಟಲ್ಲ, ಒಂದು ವೇಳೆ ಹರಿಯಿತು ಅಂತ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಅಲ್ಲಿಯೇ ಒಂದು ಪ್ಯಾಚ್ ಹಾಕಿ ಕೊಡೆ ರಿಪೇರಿ ಮಾಡ್ಬೋದಿತ್ತು. ಆಯಿತಾ, ಕಡ್ಡಿ ಬೇಕಾದರೆ ಕೊಡೆ ರಿಪೇರಿಯವನ ಹತ್ರ ಹೋದರೆ ಕಡ್ಡಿ ಬದಲಿಸಿ ಇನ್ನೊಂದು ಕಡ್ಡಿ ಹಾಕಿ ಕೊಡ್ತಿದ್ದ. ಈಗಿನ ಕೊಡೆದ ಅವಸ್ಥೆ ನೋಡಿ, ಹರಿದ್ರೆ ಮತ್ತೆ ತೆಗೆದು ಬಿಸಾಡಲೇಬೇಕು. ಹಾಗಾಗಿ ಇವತ್ತಿನ ವಿಷಯ ನಿಮಗಂತೂ ಗೊತ್ತಾಯಿತು, ಅಜ್ಜನ ಕಾಲದ ಕೊಡೆ ಅಂತ ಹೇಳಿ. ಈಗ ಹಾಡನ್ನು ಕೇಳೋ ಹೊತ್ತು. ಯಾವ ಹಾಡು ಹೇಳಿ? ಇವತ್ತು ಸಹ ನಾನು ಏನು ಗೊತ್ತಾ, ಹಾಡುಗಳಲ್ಲಿ ಕೊಡೆಯನ್ನು ಯಾವ ಯಾವ ಹಾಡುಗಳಲ್ಲಿ ಉಪಯೋಗಿಸಿದ್ದಾರೆ, ಪ್ರಾಪ್ ಥರ ಯಾವುದನ್ನು ಯೂಸ್ ಮಾಡಿದ್ದಾರೆ, ಅದೇ ಹಾಡುಗಳನ್ನು ಇವತ್ತು ನಿಮಗೆ ಕೇಳಿಸ್ತೇನೆ. ಮೊದಲ ಹಾಡು ಮುಂಗಾರು ಮಳೆ. ಇದರಲ್ಲಿ ಗಣೇಶ್ ಮತ್ತು ಪೂಜಾ ಗಾಂಧಿ ಕುಣಿತಾ ಕುಣಿತಾ ಒಂದು ಹಾಡು ಹೇಳ್ತಾರೆ. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ. ಇದರಲ್ಲಿ ಏನು ಗೊತ್ತುಂಟ, ಈ ಹಾಡಲ್ಲಿ ಒಂದು ದೃಶ್ಯದಲ್ಲಿ ನೀರಿನ ಮಧ್ಯೆ ಎಲ್ಲ ಕೊಡೆಗಳಂದರೆ ಬಣ್ಣ ಬಣ್ಣದ ಕೊಡೆಗಳನ್ನು ಹರಡಿರ್ತಾರೆ. ಆ ಬಣ್ಣ ಬಣ್ಣದ ಕೊಡೆಗಳ ಮಧ್ಯದಲ್ಲಿ ಗಣೇಶ್ ಮತ್ತು ಪೂಜಾ ಗಾಂಧಿ ಇದ್ದಾರೆ. ಆ ದೃಶ್ಯವನ್ನು ಬಹಳ ಸೊಗಸಾಗಿ ಚಿತ್ರೀಕರಿಸಿದ್ದಾರೆ. ಸೊ ಈ ಹಾಡು ಮುಂಗಾರು ಮಳೆ ಚಿತ್ರದ್ದು. ಇದನ್ನು ಹಾಡಿದವರು ಉದಿತ್ ನಾರಾಯಣ್ ಹಾಗೂ ಸುನಿಧಿ ಚೌಹಾಣ್. ಸಾಹಿತ್ಯ ಜಯಂತ್ ಕಾಯ್ಕಿಣಿ. ಸಂಗೀತ ನೀಡಿದವರು ಮನೋಮೂರ್ತಿ. ಈಗ ಈ ಸೂಪರ್ ಆಗಿರೋ ಟ್ರ್ಯಾಕ್ ನಿಮಗೋಸ್ಕರ ಕೇಳ್ತಾ ಇರಿ. ರೇಡಿಯೋ ಸರ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: ಮಡಿಸಿದರೆ ಮೊಗ್ಗು, ಬಿಡಿಸಿದರೆ ಹೂವು ಕೊಡೆ. ಅರಳುತ್ತದೆ ಹೂವಲ್ಲ, ಬಿಸಿಲಲ್ಲಿ ಬಾಡುವುದಿಲ್ಲ ಎಂದು ಒಗಟನ್ನು ಯಾರಾದರೂ ಕೇಳಿದರೆ ಕೊಡೆ ಅಂತ ಉತ್ತರವನ್ನು ಯಾರಾದರೂ ಕೊಡ್ತಾರೆ. ಯಾಕಂದರೆ ಕೊಡೆಗೆ ಸತ್ತಿಗೆ ಛತ್ರಿಕಾ, ಕೊಡೆ ಛತ್ರಿಗೆ, ಛತ್ತರಿಗೆ, ಸತ್ತುಗೆ ಮುಂತಾದ ಹೆಸರುಗಳು ಇರ್ತದೆ. ಲ್ಯಾಟಿನ್ ಭಾಷೆಯಲ್ಲಿ ಇದನ್ನು ಉಂಬ್ರಾ ಅಂತ ಹೇಳಿ ಕರೀತಾರೆ. ಆ ಪದದಿಂದಲೇ ಅಂಬ್ರಲ್ಲಾ ಎನ್ನುವ ಹೆಸರು ಬಂದಿದೆ ಅಂತ ಹೇಳಿ ಕೇಳ್ತಾ ಇದ್ದೀರ ನೀವು ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ. ಅಲ್ಲ, ಆಗದಿಂದಲೇ ನಾನೇ ಮಾತಾಡ್ತಾ ಇದ್ದೇನೆ. ನಾನೇ ಮಾತಾಡಿದರೆ ಏನು ಚಂದ ಹೇಳಿ ಅಲ್ವಾ. ಈಗ ನಮ್ಮ ಜೊತೆ ಈ ಕೊಡೆ ಬಗ್ಗೆ ಒಂದು ಮಾತಾಡಲಿಕ್ಕೆ ಇರುವವರು ರಕ್ಷನ್ ಮಾಡೋರು. ಹೆಸರನ್ನು ನೀವು ಕೇಳಿರ್ಬೋದು. ವಿಧಾತ್ರಿ ತಂಡದ ಒಳ್ಳೆಯ ಕಲಾವಿದ ಇವರು. ಅದರ ಜೊತೆಗೆ ಒಳ್ಳೆಯ ಹಾಡುಗಾರ. ಅನೇಕ ಚಲನಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಯುವ ಕಲಾವಿದ ಈ ಅಜ್ಜನ ಕೊಡೆಯ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಮಸ್ತೆ ರಕ್ಷನ್. ಓಕೆ, ಹೇಗಿದ್ದೀರಾ? ಏ, ಸೂಪರ್ ಆಗಿದ್ದೇನೆ. ಮಳೆಯಂತೂ ಇವತ್ತು ಮಂಗಳೂರಲ್ಲಿ ಕಾಣಿಸ್ತಾ ಉಂಟು. ಈಗ ನಮಗೆ ತಟ್ಟ ನೆನಪಾಗುವುದು ಕೊಡೆ ಅಲ್ವಾ? ಆಗುದೇ ಇಲ್ಲ ಅಲ್ವಾ? ಈಗ ನಾನು ಹೇಳುದು ರಕ್ಷಣ್, ನೀವು ಯುವ ಕಲಾವಿದ್ರು, ಆದ್ರೆ ನಿಮ್ಮ ಅಜ್ಜನ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಇದ್ದಿರಬಹುದು ಎಲ್ಲಿಯಾದ್ರೂ ಅಜ್ಜನ ಕೊಡೆ?
1: ಹೌದು ಮೇಡಮ್, ಇತ್ತು. ಅದು ಯೂಸ್ ಮಾಡಿದವರು ಯಾರು ಕೂಡ ಇಲ್ಲ. ಅಂದ್ರೆ 90s kids ಅಂತ ಹೇಳುವಾಗ ಅದು ಕಂಡಿದ್ದು ಬೇಕೇ
0: ಅಲ್ವಾ? ಏನಾದ್ರೂ ಅದ್ರ ನೆನಪುಗಳು ಏನಾದ್ರೂ ಇದೆಯಾ ನಿಮ್ಮ ಹತ್ರ?
1: ಈಗ ಅದೇ ನೆನಪು ಮಾತ್ರ ಇರೋದು ಮೇಡಮ್, ಕೊಡೆ ಇಲ್ಲ.
0: ಕೊಡೆ ಇಲ್ಲ, ಹೇಳಿ ಅಂತೆ.
1: ಅಂದ್ರೆ ನಾನು ಮುಂಚೆ ನನ್ನ ಹತ್ರ ಆಕ್ಚುಲಿ ನನ್ನ ಹತ್ರ ಇರ್ಲಿಲ್ಲ, ನನ್ನ ಮಾವನ ಹತ್ರ ಇತ್ತು. ಅಂದ್ರೆ ಅದು ಅವರಿಗೆ ಅವರ ಅಪ್ಪ ಕೊಟ್ಟದ್ದು ಕೊಡೆ, ಅಜ್ಜನ ಕೊಡೆ. ಅಂದ್ರೆ ನಾವು ಶಾಲೆಗೆ ಹೋಗ್ತಾ ಇದ್ವಿ, ಒಂದು 3-4 ಮಂದಿ ಒಂದೇ ಕೊಡೆಯಲ್ಲಿ ಹೋಗ್ತಾ ಇದ್ವಿ ನಾವು. ಮತ್ತೆ ಮಾವಿನಕಾಯಿ ತೆಗಿಲಿಕ್ಕೆ ಕೂಡ ಅದ್ರ ಕೊಕ್ಕೆಯಲ್ಲಿ ನಾವು ಮಾವಿನಕಾಯಿ ತೆಗೆದಿದ್ದ, ಆ ಕೊಕ್ಕೆಯನ್ನು ಮಾವಿನಕಾಯಿಗೆ ಹಾಕಿ
0: ಹೇಳಿದ್ರು.
1: ಅದು ಅದನ್ನು ಕೂಡ ಆತರ ಯೂಸ್ ಮಾಡ್ಲಿಕ್ಕೆ ಕೂಡ ಆಗ್ತಾ ಇತ್ತು ಆ ಕೊಡೆಯನ್ನು. ಮತ್ತೆ ಶಾಲೆಯಲ್ಲಿ ಸೆಟ್ ಎಲ್ಲ ಮಾಡುವಾಗ ಒಂದೆರಡು ಕೊಡ್ಲಿಕ್ಕೆ ಸಾಕ್ತಾ ಇತ್ತು. ಅದನ್ನು ಒಮ್ಮೆ ಬಿಟ್ಟು ಮಾಡಿದ್ದೆ ನಾನು. ಒಂದು ಫ್ರೆಂಡ್ ಗೆ ಕೊಡೆಯಲ್ಲಿ ಹೊಡೆದಿದ್ದೆ ನಾನು, ತಕ್ಕನ ಸೌಂಡ್ ಬಂದಿದೆ. ನಾನು ಅನ್ಕೊಂಡೆ ಅದು ನೋಡಿದ್ರೆ ನನ್ನ ಕೊಡೆ ಕಟ್ಟದು. ಅದು ಎಲ್ಲದಕ್ಕೂ ಕೂಡ ಯೂಸ್ ಆಗ್ತದೆ ಕೊಡೆಯನ್ನು, ನಾವು ತುಂಬಾ ಮಿಸ್ ಮಾಡ್ತೇವೆ. ಈಗ 15 ವರ್ಷಕ್ಕಿಂತ ಅದು ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಈಗ ಅದೇ ಕೊಡೆದು ಟ್ರೆಂಡಿಂಗ್
0: ದೊಡ್ಡ ಕೊಡೆ ಅಲ್ವಾ?
1: ಹೌದು, ಈಗ ಲೇಡೀಸ್ ಎಲ್ಲ ತುಂಬಾ ಯೂಸ್ ಮಾಡ್ತಾರೆ.
0: ಆದ್ರೆ ಈಗ ಬರುವಂತದ್ದು ಅದರದ್ದು ಪ್ಲಾಸ್ಟಿಕ್ ಬಟ್ಟೆ, ಒಂಥರ ನೈಲಾನ್ ಬಟ್ಟೆ ಹಾಗೆ.
1: ಹೌದು,
0: ಆದ್ರೆ ಆವಾಗ ಇದ್ದದ್ದು ಬಟ್ಟೆ, ಬಟ್ಟೆಯಿಂದಲೇ ಹೊಲಿತಾ ಇದ್ರು ಕೊಡೆಯನ್ನ.
1: ಹೌದು, ಬಟ್ಟೆಯಿಂದ ಹೊಲಿತಾ ಇದ್ರು. ಅದು ಉಡ್ಡಿದ್ದು ಬರ್ತಾ ಇತ್ತು ಮೇಡಮ್, ಅದು ಕೊಕ್ಕಿ ಉಂಟಲ್ಲ ಕೈಯಲ್ಲಿ, ಇದು ಹ್ಯಾಂಡ್ ಉಂಟಲ್ಲ.
0: ಹೌದೌದು,
1: ಅದು ಉಡ್ಡಿದ್ದು ಬರ್ತದೆ. ಈಗ ಉಡ್ಡದ್ದು ಬರುದಿಲ್ಲ, ಈಗ ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ ಒಂದು ಸ್ವಲ್ಪ ಈಗ ಟ್ರೆಂಡ್ ಬೇರೆ ಚೇಂಜ್ ಆಗಿದೆ. ಹೈಯೆಸ್ಟ್ ಈಗ ಅದೇ ತರದ್ದು ಕೊಡೆ ಬೇರೆ ಬೇರೆ ಡಿಸೈನ್ ಅಲ್ಲಿ ಬರ್ತಾ ಇದೆ. ಹುಡುಗರೆಲ್ಲ ಯೂತ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಆ ಕೊಡೆ ನೋಡುವ ನಮ್ಗೆ ಅದು ನೆನಪಾಗ್ತದೆ, ಆ ಅಜ್ಜನ ಕೊಡೆ ಯಾವ್ದಿತ್ತು ಹೀಗೆ ಇತ್ತು.
0: ಸರಿ, ರಕ್ಷಣ, ಈಗ ಈ ಅಜ್ಜನ ಕೊಡೆ ಅಂದಾಗ ಈಗ ಕೆಲವು ಮೂವಿಗಳಲ್ಲಿ ಕೊಡೆಗಳನ್ನ ಪ್ರಾಪ್ ತರ ಯೂಸ್ ಮಾಡ್ತಾರೆ, ಅಂತದ್ದು ಯಾವ್ದಾದ್ರು ಹಾಡು? ಯಾಕಂದ್ರೆ ನನಗೆ ಗೊತ್ತು ನೀವೊಂದು ಒಳ್ಳೆಯ ಸಿಂಗರ್, ಒಳ್ಳೆಯ ಹಾಡುಗಳನ್ನ ಹಾಡುವವ, ಅದರ ಜೊತೆಗೆ ಒಳ್ಳೆಯ ಕಲಾವಿದ ಕೂಡ, ನಾಟಕ ಕಲಾವಿದ ಕೂಡ. ಹಾಗಾಗಿ ನಿಮ್ಗೆ ಯಾವ ಹಾಡು ನೆನಪಿಗೆ ಬರಬಹುದು?
1: ಮಳೆ ಅಂತ ನೆನಪು ಆಗುವಂತ ಹಾಡು ಅಂದ್ರೆ ಮಳೆ ನಿಂತು ಹೋದ ಮೇಲೆ.
0: ಹಾ, ನಮಗೋಸ್ಕರ ಒಂದು ಎರಡು ಲೈನ್
1: ಖಂಡಿತ ಮೇಡಮ್, ಟ್ರೈ ಮಾಡ್ತೇನೆ ನಾನು.
0: ಖಂಡಿತ ಹೇಳಿ.

ವಾವ್, ಸೂಪರ್. ಥ್ಯಾಂಕ್ ಯು ರಕ್ಷಣ, ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡದಕ್ಕೆ, ಜೊತೆಗೆ ಒಂದು ಒಳ್ಳೆಯ ಹಾಡನ್ನ ನಮ್ಮ ಕೇಳುಗರಿಗೆ ಕೇಳಿಸಿದ್ದಕ್ಕಾಗಿ. ಎಸ್, ರಕ್ಷಣ್ ಮಾಡೋರು ಅವರ ನೆನಪನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅವರು ಈಗ ಹೇಳಿದಂತ ಹಾಡು ಮಿಲನ ಚಿತ್ರದು. ಇದಕ್ಕೆ ಸಾಹಿತ್ಯ ಕೊಟ್ಟವರು ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದವರು ಮನೋಮೂರ್ತಿ, ಇದನ್ನ ಹಾಡಿದವರು ಸೋನು ನಿಗಮ್ ಮತ್ತೆ ಶ್ರೇಯ ಘೋಷಾಲ್. ಇದರಲ್ಲಿ ಏನ್ ಗೊತ್ತಂದ್ರೆ, ಈ ಹಾಡಿನ ಶುರುವಲ್ಲಿ ಮಿಲನ ಚಿತ್ರದ ನಾಯಕಿ ಪಾರ್ವತಿ ಹಾಗೂ ಅವಳ ತಂದೆ ಒಂದು ಕಲ್ಲು ಹಾಸಿನ ಮೇಲೆ ಕುಳಿತಿರ್ತಾಳೆ. ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆವಾಗ ಪುನೀತ್ ರಾಜ್ಕುಮಾರ್ ಅವರು ಕೊಡೆಯನ್ನ ಹಿಡ್ಕೊಂಡು ಬಂದು ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ದೃಶ್ಯದ ಪ್ರಾರಂಭದಲ್ಲಿ ಕೊಡೆಯನ್ನ ಹಿಡಿದುಕೊಂಡು ಒಂದು ಸನ್ನಿವೇಶ ಬರ್ತದೆ. ಹಾಗಾಗಿ ಈ ಹಾಡನ್ನ ಈಗ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 ಎಫ್ ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಕೊಡೆ ಇದು ಬಹು ಉಪಯೋಗಿ, ಬಿಸಿಲಿಗೆ ಮಳೆಗೆ ಫ್ಯಾಷನ್ ಅದಕ್ಕೂ, ಆಮೇಲೆ ಊರುಗೋಲು, ಆಮೇಲೆ ಬೆದರಿಸೋದು ನಾಯಿಗೆ, ಆಮೇಲೆ ಹಾವು ಏನಾದರೂ ಇದ್ರೆ ಅದಕ್ಕೆ ಕುಟ್ಟೋದು, ಇಂಥ ಮತ್ತೆ ದಾರಿ ಬಿಡಿಸ್ಲಿಕ್ಕೆ ಕೆಲವೊಮ್ಮೆ ಪೊಲೀಸ್ ಲಾಠಿ ಥರನೂ ಯೂಸ್ ಮಾಡ್ಬೋದು. ಬಸ್ಸಿನಲ್ಲಿ ಸೀಟಿ ಇಡಲಿಕ್ಕೆ ಟಪ್ಪ ಒಂದು ಕೊಡೆ ಹಾಕಿದರೆ ಮುಗೀತು. ಇದೇ ಕೊಡೆ ಉಪಯೋಗಕ್ಕೆ ಬರ್ತದೆ. ಇನ್ನು ಛತ್ರಿತ ನಿವಾಚೆ ಮೈಸೂರು ಬ್ಯಾಂಗ್ಳೂರು ಕಡೆ ಹೋದರೆ ಅದನ್ನು ಛತ್ರಿ ಅಂತಲೂ ಹೇಳ್ತೇವೆ. ಮಲೆನಾಡಿಗರ ಬದುಕಿನಲ್ಲಿ ಇದೊಂದು ಅವಿಭಾಜ್ಯ ಅಂಗ ಹೇಳಿದರೆ ಕೊಡೆಯೇ. ಯಾಕಂದರೆ ಕೊಡೆ ಬೇಕೇ ಬೇಕು ಎಲ್ಲರಿಗೆ ಸಹ, ಮಲೆನಾಡು ಅಂತೇಳಿ ಅಲ್ಲಪ್ಪ, ನಮ್ಮೂರಿನವರಿಗೂ ಬೇಕೇ ಬೇಕು. ನಾಯಿಗಳು ಅಡ್ಡ ಸಿಕ್ಕರೆ ಬೆದರಿಸಲಿಕ್ಕೆ, ದನಗಳನ್ನು ಮೇಯಿಸುವಾಗ ಈ ಕೊಡೆ ಹಿಡಿದುಕೊಂಡೇ ಇರ್ತಾರೆ. ಮನೆಯಿಂದ ಹೋಗುವಾಗ ತಿಂಡಿ ತೀರ್ಥ ತೆಗೆದುಕೊಂಡು ಹೋದರೆ, ಸಂಜೆಗೆ ಬರುವಾಗ ಈ ಸೊಪ್ಪು ಹೂಗಳು ಏನಾದರೂ ಸಿಕ್ಕರೆ ಈ ಕೊಡೆಯೊಳಗೆ ಇಟ್ಟುಕೊಂಡು ಬಂದು ಜಗಲೆ ಮೇಲೆ ಸುರಿಯುವ ಅಜ್ಜಿಯನ್ನು ನಾನು ನೋಡಿದ್ದೇನೆ. ಅದರ ನೆನಪು ಇನ್ನೂ ಹಸಿರಾಗಿದೆ. ಇನ್ನು ಅಜ್ಜಂದಿರು ಯು ಆಕೃತಿಯ ಬೆತ್ತದ ಹಿಡಿಯ ಕೊಡೆಯನ್ನು ಬೆನ್ನಲ್ಲಿ ಶರ್ಟಿಗೆ ಸಿಕ್ಕಿಸಿಕೊಳ್ತಾರೆ. ಆಮೇಲೆ ಪ್ಯಾಂಟ್ ಧರಿಸೋದರಾದರೆ ಪ್ಯಾಂಟ್ ಜೇಬಿಗೆ ಸಿಕ್ಕಿಸಿಕೊಳ್ಳುವುದು ಸಾಮಾನ್ಯ. ಹಾಗೆ ಸಂಜೆ ತರ್ತಾರಲ್ಲ ಈ ಕುರುಕುಲು ತಿಂಡಿ, ಅದನ್ನೆಲ್ಲ ಈ ಕೊಡೆಯಲ್ಲಿ ಇಡ್ತಾ ಇದ್ರು. ನಮ್ಗೊತ್ತು ಕೊಡೆಯಲ್ಲಿ ಒಂದು ಅಕ್ಷಯ ಪಾತ್ರೆ ಥರ ಬೇಕಾದಷ್ಟು ತಿನ್ನಲಿಕ್ಕೆ ಸಿಗ್ತದೆ ಅಂತ ಹೇಳಿ. ಓಕೆ, ಕೊಡೆಯ ಬಗ್ಗೆ ಇನ್ನು ಯಾರನ್ನಾದರೂ ನಾನು ಮಾತಾಡಿಸ್ಬೇಕು. ಈಗ ನನ್ನ ಜೊತೆ ಇರುವವರು ಉಪನ್ಯಾಸಕಿ ಆಗಿರುವಂತಹ ಶ್ರೀಮತಿ ಹಂಸಲೇಖಾ ಅವರು. ನೋಡೋಣ ಅವರು ಏನು ಹೇಳ್ತಾರೆ ಈ ಕೊಡೆಯ ಬಗ್ಗೆ ಅಂತ ಹೇಳಿ. ನಮಸ್ತೆ ಹಂಸಲೇಖಾ.
1: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರೇ ಒಂಥರ ಖುಷಿ ಕೊಡ್ತದೆ ನನಗೆ. ಯಾಕಂದ್ರೆ ಕೆಲವರು ಹಂಸ ಅಂತ ಇಟ್ಟಿರ್ಬೋದು, ಆದ್ರೆ ನೊಬ್ರು ಸಂಗೀತ ಏನು ಮ್ಯೂಸಿಕ್ ಕೊಡುವವರಿದ್ದಾರೆ, ಹಂಸಲೇಖ ಸಂಗೀತ ಗಾರುಡಿಗ. ನಿಮ್ಮ ಹೆಸರನ್ನ ಕೇಳಿದ್ರೆ ನಮ್ಗೆ ಅವರ ನೆನಪಾಗಿ ಬಿಡ್ತದೆ. ಏನಂದ್ರೆ ಏನ್ ಗೊತ್ತಾ, ಇವಾಗ ನಾವು ಅಜ್ಜನ ಕೊಡೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹಂಸಲೇಖ ಅವರೇ, ನೀವು ಅಜ್ಜನ ಕೊಡೆಯನ್ನ ನೋಡಿದೀರಾ?
1: ಖಂಡಿತ ನೋಡಿದ್ದೇನೆ ಮೇಡಮ್.
0: ಓ, ನಿಮ್ಮ ಮನೇಲಿ ಇತ್ತ?
1: ಖಂಡಿತ ಇತ್ತು, ನಮ್ಮ ಮನೇಲಿ ನಮ್ಮ ಅಜ್ಜನ ಕೈಯಲ್ಲೇ ಇತ್ತು ಕೊಡೆ.
0: ಓಹೋ, ಹಾಗಾದ್ರೆ ನೀವು ಅದನ್ನ ಉಪಯೋಗಿಸಿರ್ಬೇಕು ಸಣ್ಣದ್ರಲ್ಲಿ ಅಲ್ವಾ?
1: ಖಂಡಿತ ಉಪಯೋಗಿಸಿದ್ದೇನೆ ಮೇಡಮ್.
0: ಹಾಗಿದ್ರೆ ನೀವು ಅದರ ಅನುಭವವನ್ನು ನಮ್ಮೊಂದಿಗೆ ಹೇಳಲೇಬೇಕು.
1: ಗೊತ್ತಿದೆ ಅಜ್ಜನ ಕೊಡೆ ಅಂತ ಹೇಳಿದ್ರೆ, ಒಂದು ನೋಡುವಾಗ್ಲೇ ನಮ್ಗೆ ಅಜ್ಜ ಇಟ್ಕೊಂಡ್ರೆ ಅದು ಶಿಸ್ತು, ಮತ್ತೆ ಅದ್ರದ್ದು ಗಾಂಭೀರ್ಯ ಏನಿದೆ ಬೇರೆ. ಆ ಕೊಡೆ ಅವರು ಇಟ್ಕೊಂಡು ನಡ್ಕೊಂಡು ಹೋಗುವಾಗ್ಲೇ ನಮ್ಗೆ ನೋಡುವಾಗ್ಲೇ ಖುಷಿ ಆಗ್ತಿತ್ತು. ಆದ್ರೆ ಅವರ ಕೊಡೆಯನ್ನು ಕೂಡ ನಾವು ಉಪಯೋಗಿಸ್ತಾ ಇದ್ವಿ ಒಂದ್ ಸಂದರ್ಭದಲ್ಲಿ. ಶಾಲೆಗೆಲ್ಲ ಹೋಗುವಂತ ರಜೆ ಬಂದಾಗ, ಶಾಲೆಗೆ ರಜೆ ಬಂದಾಗ ಜೋರು ಮಳೆಯ ಸಂದರ್ಭದಲ್ಲಿ ಅದನ್ನ ಇಟ್ಕೊಂಡು ಹೋಗುವಂತದ್ದು, ಈ ಸಣ್ಣ ಸಣ್ಣ ಗುಂಡಿಗಳಲ್ಲಿ ನೀರ್ ಹರಿತಾ ಬರ್ತದಲ್ಲ ಮೇಡಮ್, ಆ ಸಂದರ್ಭದಲ್ಲಿ ಈ ಮೀನುಗಳೆಲ್ಲ ಬರುವಾಗ ಅದನ್ನ ನಾವು ತೆಗಿಬೇಕು, ಅದನ್ನ ಹಿಡಿಬೇಕು ಅನ್ನುವಂತ ಬಹಳ ಬಹಳ ನಮ್ಮದ್ರ ಹುಮ್ಮಸ್ಸು. ಹಾಗೆ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಅವರ ಕೊಡೆಯನ್ನು ತಗೊಂಡು ಹೋಗಿ ಅದನ್ನು ಮುಳುಗಿಸ್ತಾ ಇದ್ವಿ, ಎಷ್ಟು ಮೀನು ಬರ್ತದೆ ಅಂತ ಕಾಯ್ತಾ ಇದ್ವಿ.
0: ಇದೊಂದು ಆಟ,
1: ಆಟ ಅದನ್ನ ನೋಡಿದಾಗ ಮನೆಗೂ ಹೇಗೋ ಗೊತ್ತಾಗ್ತದೆ. ನಮ್ಮ ಅಜ್ಜ ಪ್ರತಿ ಸಲ ಅಂಗಡಿ ಆಚೆನೋ ಅಥವಾ ಮಾರುಕಟ್ಟೆಗೆ ಅವರು ಹೋಗಿಯೇ ಹೋಗ್ತಾರೆ. ಅವರಿಗೆ ಒಂದು ಬೇಸರ ಆ ಸಂಜೆ ಹೊತ್ತು ಒಂದು ಹಾಗೇನೆ ವಾಕಿಂಗ್ ಹೋಗುವ ಸಂದರ್ಭ, ಆಗ ನೋಡ್ತಾರೆ ಅವರು ನನ್ನ ಕೊಡೆ ಇಲ್ಲಿದೆ ಅಂತ. ಅವ್ರಿಗೆ ಗೊತ್ತಿರ್ತದೆ ಈ ಕೆಲಸ ಮಕ್ಕಳೇ ಮಾಡಿರ್ತಾರೆ, ಹುಡುಕಿಕೊಂಡು ಬರ್ತಾರೆ. ಬಂದವರು ಅದೇ ಕೊಡೆಯಿಂದ ನಮ್ಗೆ ಎರಡು ಪಿಟ್ಟು ಕೊಟ್ಟದ್ದು ಕೂಡ ಉಂಟು. ಅದನ್ನ ನೆನೆಸುವಾಗ ಈಗ ನೆನಪಾಗ್ತದೆ ಅವ್ರಿಗೆ ಆ ಕೊಡೆ ಮೇಲೆ ಅತೀವ ಪ್ರೀತಿ. ಅವರು ಅದು ಅವ್ರು ಇಟ್ಕೊಂಡ್ರೆ ಚಂದ, ನಾವು ಅದನ್ನ ಇಟ್ಕೊಂಡು ಹೋದಾಗ ಹೇಗೆಗೋ ಹೇಗೋ ಗೆಡಿಲಿಕ್ಕೆ ಶುರು ಮಾಡ್ತೇವೆ. ದೊಡ್ಡದಿದೆ ಅಲ್ವಾ ಕೊಡೆ, ನೋಡ್ಲಿಕ್ಕೆ ಖುಷಿ ಆಗ್ತಿತ್ತು.
0: ನಿಜವಾಗ್ಲು ಅಲ್ವಾ, ಕೊಡೆಯ ನೆನಪುಗಳು ಯಾವತ್ತೂ ನಮ್ಮ ಮನಸ್ಸಲ್ಲಿ ಅದು ಹಸನಾಗಿರ್ತದೆ. ಥ್ಯಾಂಕ್ ಯು ಹಂಸಲೇಖಾ ಅವರೇ, ನಿಮ್ಮ ಅನುಭವಗಳನ್ನ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಕ್ಕೆ
1: ಧನ್ಯವಾದ.
0: ಥ್ಯಾಂಕ್ ಯು. ಉಪನ್ಯಾಸಕಿಯಾಗಿರುವಂತಹ ಹಂಸಲೇಖಾ ಅವರು ತಮ್ಮ ಅನುಭವವನ್ನು ಹೇಳಿದ್ರು, ಮೀನು ಹಿಡಿಲಿಕ್ಕೆ ಉಪಯೋಗಿಸ್ತಾ ಇದ್ರು. ಬಹಳ ಚೆನ್ನಾಗಿತ್ತು, ಇದೊಂದು ಬಾಲ್ಯದ ನೆನಪು. ಈಗ ನನಗೆ ಈ ಮಾತನ್ನು ಕೇಳಿದಾಗ ತಟ್ಟ ಅಂತ ಅವ್ರು ಹೇಳಿದ್ರು, ಸಂತೆಗೆ ಹೋಗ್ತಾ ಇದ್ರು ನಮ್ಮ ಅಜ್ಜ, ಆಮೇಲೆ ಕೊಡೆ ಹುಡ್ಕೊಂಡು ಬರ್ತಾ ಇದ್ರು ಅಂತೇಳಿ. ಈ ಹೊತ್ತಿಗೆ ನನಗೆ ನೆನಪಾಗುವುದು, ಬಾರಿ ಸಂತೆಗೆ ಹೋಗೋಣವ, ಸಿನಿಮಾ ಟೆಂಟಲ್ಲಿ ಕೂರೋಣವ, ವಿಷ್ಣುವರ್ಧನ್ ಮತ್ತೆ ವಿನಯ ಪ್ರಸಾದ್ ಅವರು. ಕೊಡೆಯನ್ನ ಹಿಡ್ಕೊಳ್ತಾನೆ ಈ ಪದ್ಯ ಶುರುವಾಗಿ ಬಿಡುತ್ತೆ. ಕೊಡೆ ಹಿಡ್ಕೊಂಡೇ ಫಸ್ಟಿನ ಮೂರು ನಾಲ್ಕು ಲೈನ್ಗಳು ಬರ್ತದೆ. ಈ ಹಾಡನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ. ಸಂಗೀತ ನೀಡಿದವರು ಈ ಹಂಸಲೇಖಾ ಅವರ ಮಾತಿಗೆ, ಹಂಸಲೇಖರವರೇ ಸಂಗೀತ ನೀಡಿದಂತ ಒಂದು ಹಾಡು ಇದು. ಈಗ ಇದು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

0: ಇದೆ ರೇಡಿಯೋ ಸಾರಂಗ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ನಾನು ಇಲ್ಲೋ ಒಂದು ಪದ್ಯದ ಲೈನ್ ಅನ್ನ ಒಂದು ಓದಿದ ನೆನಪು ಏನಂದ್ರೆ, ಸದಾ ಇವರು ಹೀಗೆಯೇ ಅಂತ ಒಂದು ಆರಂಭ ಆಗ್ತದೆ ಪದ್ಯ. ಅದರಲ್ಲಿ ಹೀಗಿದೆ, ಸಾಂತ್ವನ ಮುಡಿದಿರುವ ಹಳೆ ನಮೂನೆಯ ಚಿಕ್ಕ ಅದೇ ಕೊಡೆಯ ಗದೆ, ಬೆದರಿಸಲು ಭಿಕ್ಷುಕರ ಹುಡುಗರನ್ನ, ಬೀದಿ ಕುನ್ನಿಯ ಪೋಲಿ ದನಗಳನ್ನ ಎದುರಿಸಲು, ಮಳೆ ಬಿಸಿಲ ದಾಳಿಯನ್ನ ಎದುರಿಸಲು, ಸಾಲು ವೃಕ್ಷದ ಹಕ್ಕಿ ಹಿಕ್ಕಿಯನ್ನು ಎಂಬ ಸಾಲುಗಳನ್ನು ನಾವು ನೋಡಬಹುದು. ಕೊಡೆಯನ್ನ ಇಲ್ಲಿ ಗದೆಗೆ ಹೋಲಿಸಿದ್ದಾರೆ. ಇದು ಒಂದು ವಿಶೇಷವೇ. ಕೈಯಲ್ಲಿ ಕೊಡೆ ಇದ್ರೆ ಎಷ್ಟೋ ಲಾಭಗಳಾಗ್ತದೆ. ಕೊಡೆಗಳ ಈ ಬರಹ ಕೊಡೆಗಳ ನೆನಪನ್ನ ಮತ್ತಷ್ಟು ನಮಗೆ ಕೊಡಹತ್ತಿದೆ. ಶಾಲಾ ದಿನಗಳಲ್ಲಿ ಕೊಡೆಗಳು ಅದಲು ಬದಲಾಗಬಾರ್ದು ಅಂತ ಇನಿಷಿಯಲ್ ಬರೀತಿದ್ದದು. ಈಗಲೂ ನೋಡಿ, ಅದೊಂದು ಇನಿಷಿಯಲ್ ಬರೆಯೋದು ಉಂಟಲ್ಲ, ಒಂದು ವಕ್ರ ವಕ್ರ ತರಕ ಒಂದು ಸ್ಟಿಚ್ ಹಾಕಿ ಅದರಲ್ಲಿ ಬರೆಯುವುದು. ಆಯ್ತಾ, ನನ್ನದೊಂದು ಇನ್ಸಿಡೆಂಟ್ ಇತ್ತು. ನನ್ನದು ಶಾಲೆಯಲ್ಲಿ ಅಂದರೆ ಪ್ರೈಮರಿ ಶಾಲೆಯಲ್ಲಿ ನನ್ನ ಕೊಡೆ ಮಿಸ್ ಆಯಿತು, ಇನ್ನೊಬ್ಬಳದು ಹಾಗೆ ಕೊಡೆ ಮಿಸ್ ಆಯಿತು. ಆಯ್ತಾ, ಅವ್ರು ಬಂದು ಕೇಳಿದರು, ನನ್ನ ಅಪ್ಪನ ಹೆಸರು ಕೇಳಬೇಕಿತ್ತಲ್ಲ, ಅವ್ರು ಕೇಳಿದ್ದೆ ನಿನ್ನ ಮಾವನ ಹೆಸರು ಎಂತದ ಅಂತ ಹೇಳಿ, ನಾನು ಕೃಷ್ಣ ಅಂತ ಅಂದೆ. ನನ್ನ ಅಪ್ಪನ ಹೆಸರು ಬೇರೆ, ಎಸ್ ಇಂದ ಸ್ಟಾರ್ಟ್ ಆಗೋದು. ಅವ್ರು ನಿನ್ನ ಮಾವನ ಹೆಸರು ಕೇಯ, ಇದರಲ್ಲಿ ಬೇರೆ ಹೆಸರು ಬರ್ತಿದೆ, ಇದು ಅವಳ ಕೊಡೆ ಅಂತೇಳಿ ಅವಳಿಗೆ ಕೊಟ್ಟುಬಿಟ್ರು. ನಾನು ಪೆದ್ದರಾಗಿ ನೋಡಿದ್ದೆ ಅದನ್ನು, ಯಾಕಂದರೆ ಅಲ್ಲಿ ಹೇಳುವಷ್ಟು ಧೈರ್ಯವೇ ಇಲ್ಲ. ಅದ್ಯಾಕೆ ಮಾವನ ಹೆಸರು ಕೇಳಿದ್ದು, ಅಪ್ಪನ ಹೆಸರು ಕೇಳ್ಬೋದಾಗಿತ್ತಲ್ಲ, ಕೇಳಲಿಲ್ಲ. ಹಾಗಾಗಿ ಇಂತಹುದು ಕೆಲವು ಸನ್ನಿವೇಶಗಳು ಈಗಲೂ ಅದು ನನ್ನಲ್ಲಿ ನೆನಪಾಗಿ ಇದೆ. ಇನ್ನು ಒದ್ದೆಯಾದ ಕೊಡೆಯ ನೀರನ್ನು ಗೆಳತಿಯರ ಮುಖಕ್ಕೆ ಚಿಮ್ಮುದು, ಅಲ್ಲಿ ಸ್ವಲ್ಪ ಜಗಳ ಆಗೋದು, ಅಲ್ಲಿ ಸ್ವಲ್ಪ ಸಿಟ್ಟಾಗೋದು, ಇದೆಲ್ಲ ಒಂಥರ ಗಮ್ಮತ್ತಿನ ಕಥೆಗಳು. ಸರಿ, ಈಗ ಈ ಕೊಡೆ ವಿಷಯ ಅಲ್ಲಿಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇರುವವರು ಸಂದೇಶ್ ನೀರು ಮಾರ್ಗ. ಇವರು ಯಾರು ಅಂತ ನಿಮಗೆ ಗೊತ್ತಿರಬಹುದು, ಕಲರ್ಸ್ ಕನ್ನಡ ವಾಹಿನಿಯ ಎದೆ ತುಂಬಿ ಹಾಡುವೇನು ಈ ರಿಯಾಲಿಟಿ ಶೋನ ಫಸ್ಟ್ ರನ್ನರ್ ಅಪ್. ಇನ್ನು ಅನುಬಂಧ ಅವಾರ್ಡ್ ವಿನ್ನರ್, ರಾಜಾರಾಣಿ ಸೀಸನ್ 2 ಇದರಲ್ಲಿ ಸ್ಪರ್ಧಿಯಾಗಿದ್ರು ಇವರು. ಆಮೇಲೆ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಸರಣಿ ಶ್ರೇಷ್ಠ ಭಜನಾ ಗಾಯಕ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಸೊ ಇವರೀಗ ಈ ಕೊಡೆ ಬಗ್ಗೆ ಏನ್ ಹೇಳ್ತಾರೆ ಅಂತೇಳಿ ಕೇಳೋಣ. ನಮಸ್ತೆ ಸಂದೇಶ್.
1: ನಮಸ್ತೆ ಮೇಡಮ್. ನಮಸ್ತೆ.
0: ಏನ್ ಗೊತ್ತಾ, ನನಗೆ ನಿಮ್ಮ ಹಾಡುಗಳು ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ. ಯಾಕಂದ್ರೆ ಅವಾಗ ಸರಿಗಮಪ್ಪ ನೋಡ್ತಾ ಇದ್ದದ್ದು ಕೇವಲ ನಿಮ್ಗೋಸ್ಕರ, ಯಾಕಂದ್ರೆ ಅಲ್ಲಿ ತನಕ ಸಂದೇಶ್ ಅಂದ್ರೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಅಂದ್ರೆ ಇವಾಗ ಭಜನೆಯಲ್ಲಿ ಹಾಡ್ತಾ ಇದ್ರಿ ಅನಿಸ್ತದೆ, ಅಲ್ಲಿ ನೀರ್ ಮಾರ್ಗ ಅಂತ ಕೇಳಿದಾಗ ನಮ್ಗೆ ಲೋಕವೇ ಇಲ್ಲ. ಆಯ್ತಾ, ನಮ್ಮ ಒಂದು ಊರಿನ ಹತ್ತಿರದ ಒಬ್ಬ ಹುಡುಗ ಇಷ್ಟು ಸೊಗಸಾಗಿ ಹಾಡುವುದನ್ನ ಕೇಳಿದಾಗ ನಾವು ಅದನ್ನ ಕಾಯ್ತಾ ಇದ್ದೆವು. ಪ್ರತಿ ವರ್ಷ ಯಾವಾಗ ಈ ಪ್ರೋಗ್ರಾಮ್, ವಾರ ವಾರ ಯಾವಾಗ ಈ ಪ್ರೋಗ್ರಾಮ್ ಬರ್ತದೆ ಅಂತೇಳಿ ಕಾಯ್ತಾ ಇದ್ದೆವು. ಓಕೆ ಸಂದೇಶ್, ಇವತ್ತಿನ ನಮ್ಮ ವಿಷಯ ಅಜ್ಜನ ಕಾಲದ ಕೊಡೆಗಳು. ಸೊ ನಿಮ್ಮ ಮನೆಯಲ್ಲಿ ಏನಾದ್ರು ಅಂತ ಕೊಡೆಗಳು ಇತ್ತ
1: ಅಜ್ಜನ ಕಾಲದ? ಅಂದ್ರೆ ನಾವು ಮುಂಚಿಂದ ಅಂದ್ರೆ ಚಿಕ್ಕ ವಯಸ್ಸಿನಿಂದ ಅದೇ ಅಜ್ಜ ಅಜ್ಜಿ ಮನೆಯಲ್ಲಿ ನಾವು ಅಂದ್ರೆ
0: ಬೆಳೆದದ್ದು.
1: ಹಾಗಾಗಿ ಅಜ್ಜ ಸ್ಟಾರ್ಟಿಂಗ್ ಅಜ್ಜನ ಮನೆ ಅದೊಂದು ಕೊಡೆ, ಅದೊಂದು ತುಂಬಾ ನೆನಪು. ಅಂದ್ರೆ ನೀವು ಒಳ್ಳೆ ಟೈಮ್ ಅಲ್ಲಿ ಈ ಪ್ರಶ್ನೆ ಕೇಳಿದ್ರೆ, ಯಾಕಂದ್ರೆ ಈಗ ಮಳೆಗಾಲ ಬೇರೆ
0: ಅಲ್ವಾ,
1: ಈಗ ಅದೇ ಕೊಡೆಗಳ ತುಂಬಾ ಅಗತ್ಯ. ಮುಂಚೆ ಹೇಗಿತ್ತಂದ್ರೆ ಅದೇ ಒಂದು ಕೊಡೆಯಲ್ಲಿ ಒಂದು 4-5 ಮಂದಿ ಹೋಗುವಂತದ್ದು, ಈಗ ರೀಟ್ರೆಂಡ್ ಬಂದಿದೆ ಅದ್ರದ್ದು ಸೇಮ್.
0: ಕರೆಕ್ಟ್.
1: ಆದ್ರೆ ಶೈಲಿ ಬೇರೆ ರೀತಿ ಇದೆ. ಆದ್ರೆ ಆ ಕೊಡೆಯ ನೆನಪುಗಳಂದ್ರೆ ಅದು ಕಟ್ಟದ ಒಂದು ದಿವಸ ಆ ಒಂದು ಕೊಡೆದ್ದು ಕಟ್ಟಿ ಕಟ್ಟಾದಾಗ ಅಜ್ಜ ಒಮ್ಮೆ ನನ್ನ ಹತ್ರ ಕೊಟ್ಟಿದ್ರು, ಇದೊಂದು ಸರಿ ಮಾಡಿಸಿ ತಕೊಂಡು ಅಂತ. ತಗೊಂಡು ಬಂದದಕ್ಕೆ ಒಂದು 2 ರೂಪಾಯಿ ಕೊಡುದು. ಆಗ ಮುಂಚೆ ಒಂದು ಪೇಡ ಎಲ್ಲ ಸಿಕ್ತಿತ್ತು, ಒಂದು ವೈಟ್ ಕಲರ್ ಪೇಡ ಅಂಗಡಿಯಲ್ಲಿ. ಅದೆಲ್ಲ ನಾವು ತಿನ್ಲಿಕ್ಕೆ ಒಂದು ಕೊಟ್ಟ ಹಣವನ್ನ ಅದು ತಿರ್ಕೊಂಡು ಗೂಡಂಗಡಿಗೆ ಹೋಗುದು. ಅದೆಲ್ಲ ತುಂಬಾ ಒಳ್ಳೆ ನೆನಪು. ಒಂದು ದಿವಸ ಎಲ್ಲಿವರೆಗೆ ಅಂದ್ರೆ ಪೇಡ ಸಿಗ್ತದೆ ಅಂತ ನಾನೇ ಒಂದು ದಿವಸ ಕಟ್ಟಿ ಕಟ್ ಮಾಡಿದ್ದೆ ಬೇಕು ಅಂತ. ಅಜ್ಜ ಕೊಡ್ತಾರೆ ರಿಪೇರಿ ಮಾಡ್ಲಿಕ್ಕೆ. ಆತರ ಎಲ್ಲ ಒಂದು ನೆನಪುಗಳು. ಮತ್ತೆ ಅದೇ ಆ ಕೊಡೆ ಅಲ್ಲಿ ಒಂದು ಪಾನ್ ಅಂಗಡಿ ಹಾಕುವುದು, ಅಷ್ಟು ದೊಡ್ಡ ಕೊಡೆ.
0: ಹೌದಪ್ಪ,
1: ಹಾಗೆ
0: ಒಂದು ಚೂರು ಚಂಡಿ ಆಗುದಿಲ್ಲ ಆ ಕೊಡೆಯಲ್ಲಿ ಬಂದ್ರೆ.
1: ಚಂಡಿ ಮತ್ತೆ ಅದು ಕ್ವಾಲಿಟಿ ಕೂಡ ಅದೊಂದು. ಮತ್ತೆ ಅದನ್ನು ನಮ್ಮ ಅಜ್ಜನವರು ಶರ್ಟಿನ ಹಿಂದ್ಗಡೆ ಸಿಕ್ಕಿಸಿಕೊಂಡು ಹೋಗುವಂತ ಒಂದು ಸ್ಟೈಲ್, ಅದೆಲ್ಲ ನೋಡ್ಲಿಕ್ಕೆ ಚಂದ. ಮತ್ತೆ ಅದನ್ನು ಒಂದು ಚಾರ್ಲಿ ಚಾಪ್ಲಿನ್ ಹತ್ರ ಒಂದು ಕೋಲ್ ಇರ್ತಿದ್ದಲ್ಲ, ಅದೇ ರೀತಿ ಅದನ್ನು ಸುತ್ತಾಡಿಸಿಕೊಂಡು ಹೋಗುದು, ನಂತರ ಮಜಾ ಇರ್ತಿತ್ತು
0: ಬೀಸಿಕೊಂಡು ಹೋಗುದು.
1: ಹೌದು, ಈಗ ಚಿಕ್ಕ ಚಿಕ್ಕ ಕೊಡೆಗಳು ಬೇರೆ ಬೇರೆ ಶೈಲಿಯಲ್ಲಿ ಕೊಡೆ ಎಲ್ಲ ಬಂದಿದೆ ಹಾಗೆ ಕಾಲಕ್ಕೆ. ಆದ್ರೆ ಆ ಕೊಡೆ ಯಾವತ್ತಿದ್ರು ಅದೊಂದು ಶಾಶ್ವತ ರೀಟ್ರೆಂಡ್ ಆಗಿದೆ
0: ಅಲ್ವಾ. ಸಂದೇಶ್ ಅವರೇ, ನಾ ಈಗ ಈ ಕೊಡೆಗಳನ್ನ ಅನೇಕ ಚಲನಚಿತ್ರಗಳಲ್ಲಿ ಒಂದು ಪ್ರಾಪ್ ತರ ಯೂಸ್ ಮಾಡ್ತಾರೆ ಹಾಡಿನಲ್ಲಿ, ಅಂತ ಹಾಡು ನಿಮ್ಗೆ ಯಾವ್ದಾದ್ರು ಒಂದು ನೆನಪಿದೆಯಾ?
1: ಕೊಡೆಗಳನ್ನ ಅಂದ್ರೆ ನಮ್ಮ ರವಿಚಂದ್ರನ್ ಸರ್ ಹೆಚ್ಚಾಗಿ
0: ಬೇಕಾದಷ್ಟು
1: ಅವರ ಮೂವೀಸ್ ಅಲ್ಲೆಲ್ಲ ಜಾಸ್ತಿ ಇರ್ತದೆ.
0: ಅಂತ ಒಂದು ಹಾಡನ್ನ ನಮಗೋಸ್ಕರ ಹಾಡ್ತೀರಾ?
1: ಖಂಡಿತ ಮೇಡಮ್. ಸ್ವಾತಿ ಮುತ್ತಿನ ಮಳೆ ಹನಿ ಅನ್ನೋ
0: ಬಣ್ಣದ ಗೆಜ್ಜೆ ಚಿತ್ರದ ಹಾಡು ಹೇಳಿ.
1: ಸ್ವಾತಿ ಮುತ್ತಿನ ಮಳೆಗನಿಗೆ ಮೆಲ್ಲ.

ಥ್ಯಾಂಕ್ ಯು ಸೋ ಮಚ್ ಸಂದೇಶ್, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಈಗ ಸಂದೇಶ್ ನೀರ್ಮಾರ್ಗ ಅವರು ಹಾಡಿದ ಹಾಡು ಬಣ್ಣದ ಗೆಜ್ಜೆ ಚಿತ್ರದ ಹಾಡು. ಇದರಲ್ಲಿ ನಟಿಸಿದವರು ರವಿಚಂದ್ರನ್ ಹಾಗೂ ಅಮಲ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಇದಕ್ಕೆ ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದವರು ಹಂಸಲೇಖ. ಇದರಲ್ಲಿ ಅಮಲ ಮತ್ತು ರವಿಚಂದ್ರನ್ ಸೈಕಲಲ್ಲಿ ಹೋಗ್ತಾ ಇರ್ತಾರೆ, ಅದರ ಹಿಂದೆ ಮಕ್ಕಳೆಲ್ಲ ಕೊಡೆ ಹಿಡ್ಕೊಂಡು ಅವರ ಹಿಂದಿಂದಲೇ ಓಡಿ ಬರ್ತಾ ಇರ್ತಾರೆ. ಇದೊಂದು ಶಾರ್ಟ್ ಬಹಳ ಈ ಮೂವಿಯಲ್ಲಿ ಬಹಳ ಅದ್ಭುತವಾಗಿದೆ. ಹೀಗೆ ಇದೇ ಹಾಡು ನಿಮಗೋಸ್ಕರ ರೇಡಿಯೋ ಸಾರಂಗ 107.8 FM ಅಲ್ಲಿ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಿ ರೇಡಿಯೋ ಸನಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಈ ಕೊಡೆ ಹಿಡಿಯೋದು ಉಂಟಲ್ಲ, ಅದು ಒಂದು ಕೌಶಲ್ಯ ಅಂತವೇ ಹೇಳ್ಬೋದು. ಯಾಕಂದ್ರೆ ಕೊಡೆಯನ್ನ ನೆಟ್ಟಗೆ ಮೇಲ್ಮುಖವಾಗಿ ಹಿಡಿಯುವುದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಗಾಳಿ ಬೀಸುವ ವಿರುದ್ಧ ದಿಕ್ಕಿಗೆ ಇದನ್ನ ಹಿಡಿಬೇಕು. ಒಂದ್ ವೇಳೆ ಇಬ್ರು ಒಂದೇ ಕೊಡೆಯಲ್ಲಿ ಹೋಗುದಿದ್ರೆ ಎತ್ತರದವರು ಹಿಡಿಬೇಕು. ಎದುರು ಮಳೆ ಬರುತ್ತಿದ್ರೆ ಕೊಡೆ ಹಿಡಿಯುವುದು ಕಷ್ಟವೇ. ಸಂಪೂರ್ಣ ಮುಖ ಮುಚ್ಚಿಕೊಂಡ್ರೆ ಮುಂದೆ ಬರುವ ವಾಹನಗಳು ಸಹ ಗೊತ್ತಾಗೋದಿಲ್ಲ. ಮಳೆಯ ಜೊತೆಗೆ ಗಾಳಿ ಬರ್ತಾ ಇದ್ರೆ ಕೊಡೆ ಹಿಡಿಯುವುದು ಕಷ್ಟವೇ. ಮಳೆ ನೀರು ರಭಸವಾಗಿ ಮುಖಕ್ಕೆಲ್ಲ ಎರಚಲಿಕ್ಕೆ ಪ್ರಾರಂಭ ಆಗ್ತದೆ. ಭಾರಿ ಮಳೆಗೆ ಈಗಿನ ಬರ್ತದಲ್ಲ ಇಂಥ ಬಟನ್ ಕೊಡೆಗಳು, ಅವು ದೇವರೇ, ಅದು ಹುಚ್ಚಾಟವೇ ತೋರಿಸಿ ಬಿಡ್ತದೆ. ಯಾಕಂದ್ರೆ ಮುಜುಗರ ತರಿಸಿ ಬಿಡ್ತದೆ. ಇಂಗ್ಲಿಷ್ ನಲ್ಲಿ ಏನ್ ಹೇಳುದು ಹೇಳಿ, ಅದಕ್ಕೆ ಅಂಬ್ರೆಲ್ಲಾ ಅಂತ ಹೇಳುದಿಲ್ವ. ಈ ಕೊಡೆ ಹಿಡಿಯಲು ಬಾರದೇ ಇದ್ದರೆ ಬಟನ್ ಕೊಡೆಗಳು ಕೈ ಬಿಟ್ಟು ಅಂಬರಕ್ಕೆ ನೆಗೆದು ಇನ್ನೆಲ್ಲಿಯೋ ಬಿದ್ದು ಬಿಡ್ತದೆ. ಮತ್ತೆ ನೋಡುವುದು ಅಂಬರವೇ, ನಾವು ಆಕಾಶವನ್ನೇ ನೋಡಬೇಕಾದೀತು. ಒಂದು ವೇಳೆ ಕೊಡೆ ಹಿಡಿಯಲು ಬಾರದವರು ಮಳೆನಾಡಿನ ಹುಚ್ಚು ಮಳೆಗೆ ಕೊಡೆ ತೋರಿಸಿದರೆ ಕೊಡೆಗಳು ಕೆದರಿದ ತಲೆಯ, ಆಕ್ರೋಶಗೊಂಡ ಹಲ್ಲು ಬಿಟ್ಟ ಕರಡಿಗಳಾಗಿ ಕಾಣಿಸ್ತದೆ. ಅದನ್ನಿನ್ನೇನು ಮಾಡಲು ಸಾಧ್ಯ ಆಗುವುದಿಲ್ಲ. ಅರಳಿದ ತಾವರೆಗಳಂತೆ ಇದ್ದ ಕೊಡೆಗಳು ಒಂದೇ ಬಿರುಗಾಳಿ ಮಳೆಗೆ ತರಚಿದ ತಾವರೆಯಂತೆ, ಅರ್ಥಾತ್ ಮುರುಕಲು ಕೊಡೆಗಳಾಗಿ ಬಿಡ್ತದೆ. ಕುಮಾರವ್ಯಾಸ ತನ್ನ ಗದುಗಿನ ಭಾರತದಲ್ಲಿ ಶಾಪಗ್ರಸ್ತ ಪಾಂಡುವಿನ ಮರಣ ಸಂದರ್ಭದಲ್ಲಿ ಹೇಳ್ತಾನೆ, ಸಿಡಿಲು ಹೊಡೆಬೆಡೆ ಹಿಡಿದ ಕೊಡೆ ಕಾವುದೇ ಎನ್ನುವ ಒಂದು ವಾಕ್ಯ ಬರ್ತದೆ. ಈ ಬರಹಕ್ಕೆ ನಾವು ಅರ್ಥವನ್ನ ತೆಗೆದುಕೊಂಡ್ರೆ ಇಲ್ಲಿ ಏನು ಹೇಳಿದ್ರೆ, ಸಿಡಿಲು ಗಾಳಿ ಇದ್ದಾಗ ಕೊಡೆಯಿಂದ ರಕ್ಷಣೆ ಖಂಡಿತ ಸಿಗಲಾರದು ಎಂಬ ಅರ್ಥ ಬರ್ತದೆ. ಅಲ ಬಲ ಪಾಪಿ ತಲೆ ಮ್ಯಾಲೆ ಸಿಡಿಲು ಬಿಡಿದ್ರೆ ಅಂಗೈಯಲ್ಲಿ ಹಿಡಿದ ಕೊಡೆ ಕಾಪಾಡಿತ್ತೆ ಎಂಬ ಗಾದೆಯೂ ಇದೆ. ಇದು ಅದೇ ಅರ್ಥವನ್ನ ಕೊಡ್ತದೆ. ಕೊಡೆಯ ಪರಿಭಾಷೆ ಭಾರತೀಯರಿಗೆ ಪೌರಾಣಿಕ ಹಿನ್ನೆಲೆಯಿಂದಲೂ ಚಿರಪರಿಚಿತವೆ. ಹಾಗೆಂದ ಕೂಡಲೇ ಎಲ್ಲರಿಗೂ ವಾಮನ ಅವತಾರಿ ವಿಷ್ಣು ಕೊಡೆ ಹಿಡಿದ ಚಿತ್ರ ಕಣ್ಮುಂದೆ ಬಂದೇ ಬರುತ್ತದೆ. ಇನ್ನು ಷಟ್ಪದಿ ಬ್ರಹ್ಮ ಎಂದು ಕರೆಸಿಕೊಂಡಿರುವ ರಾಘವಾಂಕನ ಹರಿಶ್ಚಂದ್ರ ಕಾವ್ಯಗಳಲ್ಲಿ ಸತ್ತಿಗೆಯ ಅಂದರೆ ಬಿಳಿಯ ಕೊಡೆಯ ಉಲ್ಲೇಖವಿದೆ. ನಿನ್ನ ಮುತ್ತಿನ ಸತ್ತಿಗೆಯರ ನಿತ್ತು ಸಲಹು ಎಂದು ಹರಿಶ್ಚಂದ್ರನನ್ನ ಅಲ್ಲಿ ನೃತ್ಯ ಮಾಡುವಂತಹ ಆ ಹೆಣ್ಣು ಮಕ್ಕಳು ಅದನ್ನ ಕೊಡು ಅಂತ ಹೇಳಿ ಅವನಲ್ಲಿ ಕೇಳ್ತಾರೆ. ಈಗ ನಾನು ಕೊನೆಯದಾಗಿ ಯಾವ ಹಾಡನ್ನ ಪ್ಲೇ ಮಾಡ್ತಿದ್ದೇನೆ ಹೇಳಿದ್ರೆ, ರಣರಂಗ ಚಿತ್ರದ ಹಾಡು. ಇದರಲ್ಲಿ ತಾರಾ ಅವರು ಈ ಸ್ಟೇಜ್ ಮೇಲೆ ಒಂದು ಆಗ್ತಿರುವಂತಹ ಒಂದು ಡ್ಯಾನ್ಸ್ ಕಾರ್ಯಕ್ರಮ, ಇಲ್ಲಿ ಎಂಟ್ರಿ ಕೊಡುವಾಗಲೇ ತಾರಾ ಅವರು ಒಂದು ಹೈ ಹೀಲ್ ಚಪ್ಪಲ್ ಹಾಕೊಂಡು ಒಂದು ವೈಟ್ ಒಂದು ಕೊಡೆಯನ್ನ ಹಿಡ್ಕೊಂಡು ಅವರು ಎಂಟ್ರಿ ಕೊಡ್ತಾರೆ. ಅದುವೇ ಹಾಡು, ಮುಸ್ಸಂಜೆಯಲ್ಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನೆ ಬರಲಾರೇನೆ ಒಬ್ಬಳೆ ನಾನು ಎಂದು. ಸಾಹಿತ್ಯ ಮತ್ತು ಸಂಗೀತ ಇದರದ್ದು ಹಂಸಲೇಖ, ಗಾಯಕರು ಮಂಜುಳಾ ಗುರುರಾಜ್. ಈಗ ನನ್ನ ಕಾರ್ಯಕ್ರಮ ಮುಗಿಸೋ ಹೊತ್ತಾಯಿತು. ಸರಿ, ಮಳೆಯಂತೂ ಬರ್ತಾ ಇದೆ, ಕೊಡೆಗಳೆಲ್ಲ ಎಲ್ಲರ ಹತ್ರ ರೆಡಿ ಇದೆ ಅಂತ ಅಂದುಕೊಳ್ತೇನೆ. ಸೊ ಈಗ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ನಾನು ಮತ್ತೆ ನಿಮ್ಮೊಂದಿಗೆ ಹಾಜರಾಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: थाळो उमाळो शिदप्रसार यस जुलै महिन्याच्या 21 तारखेर मंगळारा दीस सकाळी दावरार तुमचे रेडिओ सारंग 107.8 एफ एम आर आमचे संगता हजर असात मनेस्त विन्सन फेर्नांडीस काशिया मोगाचिलारा मनेस्त लिस्टन डिसोजा आणि मनेस्त क्लिटस लोबो तांचे संगी उलोवंक फोन करा 6364204949 संख्या ऐकूंक विसरनाकात ताळो उमाळो शिदप्रसार रेडिओ सारंग 107.8 एफ एम आर ही रंगरंगाळजिणी
1: ನೀತಿ ನೀತಿ ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ ಬೇಗ ಬಾ ತಿಂಡಿ ಹಾಕಿದ್ದೀನಿ
2: ಹಾ ಬಂದೆ ಅಮ್ಮ
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ
2: ಅದು ಹನಿ ಹನಿ ಅಮ್ಮ ಇರಲಿ ಪರವಾಗಿಲ್ಲ
1: ನೀತಿ ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ ಹೋಗು ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ
2: ಆಯ್ತಮ್ಮ
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ ನೀರು ಉಳಿಸಲು ಅನೇಕ ರೀತಿಗಳಿವೆ ಪ್ರತಿಯೊಂದು ನಮ್ಮಿಂದ ಆರಂಭ ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಈಗ ನಾವು ಕತೆ, ಬುದ್ಧನ ಕತೆ ಮುಂದುವರಿಸೋದಾದ್ರೆ, ಬುದ್ಧ ರಾಜಗೃಹದಲ್ಲಿದ್ನಲ್ಲ, ಆಗ ಇಲ್ಲಿ ಕಪಿಲ ವಸ್ತುವಿನ ಒಬ್ಬ ಮನುಷ್ಯ ಉದಾಯಿ ಅನ್ನೋ ಹುಡುಗ ಸಿದ್ಧಾರ್ಥನಾಗಿದ್ದಾಗ ನೋಡಿದವನು, ಅಲ್ಲಿ ಹೋಗಿದ್ದಾನೆ, ಬುದ್ಧ ಆಗಿದ್ದಾನೆ, ಏನು ಜನಮನ್ನಣೆ, ಅವನಿಗೆ ಎಷ್ಟು ಖುಷಿ ಆಗ್ತದೆ, ಅಯ್ಯೋ ನಾನು ಜೊತೆಗಿದ್ದಂತ ಅವನು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ ಹೋಗಿ ನಮಸ್ಕಾರ ಮಾಡಿ, ನಾನು ಗೊತ್ತಾಯ್ತು, ಗುರುತು ಹಿಡ್ದ ಬುದ್ಧ ಉದಾಯಿ ಹೌದಲ್ಲ ಅಂತ. ವಾಪಸ್ ಬಂದು ಶುದ್ಧೋಧನನಿಗೆ ಹೇಳ್ತಾನೆ, ನಿನ್ನ ಮಗ ಬುದ್ಧ ಆಗ್ಬಿಟ್ಟಿದ್ದಾನೆ, ದೊಡ್ಡವನಾಗಿದ್ದಾನೆ, ಜಗತ್ತೇ ಮನ್ನಣೆ ಕೊಡ್ತಾ ಇದೆ ಅವನಿಗೆ ಅಂತ. ಹೌದಾ, ನನ್ನ ಮಗ ಬುದ್ಧ ಆದ್ನ, ಹಾಗಾದ್ರೆ ಕರೆಸೋ ಒಂದ್ಸಲ ಇಲ್ಲಿ, ನೋಡೇ ಇಲ್ಲ, 10 ವರ್ಷ ಆಯ್ತು ಅವ್ನು ನೋಡಿಲ್ಲ ಹುಡುಗನ. ಮತ್ತೆ ಉದಾಯಿ ಬಂದು ಹೇಳ್ತಾನೆ, ಶುದ್ಧೋಧನನ್ನು ಕರೀತಾರೆ, ಕಪಿಲ ವಸ್ತು ಬರಬೇಕಂತೆ ನೀವು ಅಂತ. ಆಯ್ತು ಬರ್ತೀನಿ, ಚಾತುರ್ಮಾಸ್ಯ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲ ಅನ್ನಲ್ಲ, ಚಾತುರ್ಯಮಾಸ್ಯ ಮುಗಿದ ತಕ್ಷಣ ಭಿಕ್ಷು ಸಂಘದೊಡನೆ ಬುದ್ಧ ಕಪಿಲ ವಸ್ತುವಿಗೆ ಬರ್ತಾನೆ. 10 ವರ್ಷದ ನಂತರ ತಾನು ಊರಿಗೆ ಬಂದಿದ್ದಾನೆ. ತಮ್ಮ ಮನಸ್ಸು ನೋಡ್ಕೊಳ್ಳಿ, ಬುದ್ಧ ಹೇಗಿರಬೇಕು ಅಂತ ಅನಿಸುತ್ತೆ. ನಾವು ಯಾವುದಾದ್ರೂ ಹಳ್ಳಿಯಲ್ಲಿ ಕಲ್ತಿದ್ದಿದ್ರೆ, 10 ವರ್ಷದ ಮೇಲೆ ಹಳ್ಳಿಗೆ ಹೋದಾಗ ಕಣ್ಣು ಅರಳಿಸಿ ನೋಡ್ತೀವಿ ನಾವು, ಇದೇ ನಮ್ಮ ಶಾಲೆ, ಇಲ್ಲೇ ಆಡ್ತಿದ್ವಿ ನಾನು, ಇದೇ ಬಾವಿಯಲ್ಲಿ ಈಜ್ತಾ ಇದ್ದೆ ನಾನು ಅಂತೆಲ್ಲ ಪ್ರತಿಯೊಂದು ನೆನೆಸ್ಕೊಳ್ಳಲ್ವಾ? ಹೇಗೆ ಹಳೆ ನೆನಪುಗಳು ಉಕ್ಕಿ ಬರ್ತಾವೆ, ಹಾಗೆ ಬುದ್ಧನಿಗೂ ಆಗಿದ್ದಿರಬೇಕಲ್ಲ ಅಂತ ಅನಿಸ್ತು ನನಗೆ. ಬೇಸಿಕಲಿ ಅದು ಮನುಷ್ಯ ದೇಹದಲ್ಲಿದ್ದಂಥ ಒಂದು ಚೈತನ್ಯ. ಹೋಗ್ತಾನೆ ಭಿಕ್ಷುಗಳ ಜೊತೆ ಹೋಗಿ ಶುದ್ಧೋಧನ ಇವ್ರ ವಸತಿಗೆ ಅಂಥೇಳಿ ನೆಗ್ರೋಧವನ ಅಂದರೆ ಆಲದ ಮರ ಇರುವಂಥ ದೊಡ್ಡ ತೋಟ, ಆ ತೋಟದಲ್ಲಿ ವ್ಯವಸ್ಥೆ ಮಾಡಿದ್ದಾನೆ, ಶಿಷ್ಯರಿಗೆಲ್ಲ ಇರ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾನೆ. ಅವನ ಮನಸ್ಸಿನಲ್ಲಿ ಏನು ಭಾವನೆಗಳಿತ್ತು ಅಂತ ಶುದ್ಧೋಧನನ ಮನಸ್ಸಲ್ಲಿ ಕುತೂಹಲ, ಸಿಟ್ಟು, ಪ್ರೀತಿ, ಆತಂಕ, ನಾರು ಸೇರಿತ್ತಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಮಾತಿದು. ಕುತೂಹಲ, ಸಿಟ್ಟು, ಪ್ರೀತಿ ಮತ್ತು ಆತಂಕ, ಇವುಗಳ ಹುಚ್ಚು ಪ್ರವಾಹ ಶುದ್ಧೋಧನನ ಮನಸ್ಸಲ್ಲಿತ್ತು ಅಂತ. ಕುತೂಹಲ ಯಾಕೆ? 10 ವರ್ಷ ನೋಡಿಲ್ಲ, ಸನ್ಯಾಸಿ ಆಗಿಬಿಟ್ಟಿದ್ದಾನೆ, ಯಾಕೆ ಕಾಣಿಸ್ತಾನೋ? ಅವನು ಬದುಕು ಹೆಂಗಿದೆಯೋ ಗೊತ್ತಿಲ್ಲ. ನಮ್ಮ ಜೊತೆಗಿದ್ದ ಹುಡುಗನ ಹಂಗಿದ್ದ, ಈಗ ಚೇಂಜ್ ಆಗಿದ್ದಾನೆ, ಬದಲಾಯಿಸಿದ್ದಾನೆ ಅವನು, ಅವನು ಹೇಗಿದ್ದಾನು ಅಂತ ಕುತೂಹಲ. ಸಿಟ್ಟು, ಹೇಳದೆ ಕೇಳಿದೆ ರಾತ್ರಿ ಹೋಗ್ಬಿಟ್ಟ, ಯಾರಿಗೂ ಹೇಳದೆ ಹೋದೆ, ಎಷ್ಟು ನೋವು ಕೊಟ್ಟಿದ್ದಾನೆ ಗೊತ್ತಾ ನನಗೆ, ಅವನ ಹೆಂಡತಿಗೆ ಎಷ್ಟು ನೋವು ಕೊಟ್ಟಿದ್ದಾನೆ ಅಂತ ಒದ್ದಾಡದಿರ್ಬೇಕಲ್ಲ, ಆ ಸಿಟ್ಟು ಅಂತ ಒಳಗಡೆ ಕೂತ್ಕೊಂಡಿದೆ. ಪ್ರೀತಿ, ಏನಾದರೂ ಮಗ 10 ವರ್ಷಕ್ಕೆ ಬಂದಿದ್ದಾನೆ, ಅವನು ನೋಡಬೇಕು, ಅವನು ಮುಟ್ಟಬೇಕು, ಅವನ ಹತ್ರ ಮಾತಾಡಬೇಕು ಅನ್ನುವಂಥ ಒಂದು ಪ್ರೀತಿ ಉಕ್ಕುತ್ತಾ ಇದೆ. ಅದ್ರ ಜೊತೆಗೆ ಆತಂಕ ಬೇರೆ. ಆತಂಕ ಯಾಕೆ? ಸನ್ಯಾಸಿ ಆಗಿದ್ದಾನೆ, ಅವನು ಮಾತಾಡಿಸೋದು ಹೇಗೋ ಏನೋ, ಅವನು ಸನ್ಯಾಸಿಗಿನ ವ್ಯವಹಾರಗಳು ಹೇಗಿರ್ತದೆ, ನಮಸ್ಕಾರ ಮಾಡಬೇಕೋ ಏನೋ, ನಾನು ಮಾಡಬೇಕಾದ್ರೆ ಅವನ ಪದ್ಧತಿ ಏನೋ, ಅವನು ಇರೋ ರೀತಿ ರಿವಾಜುಗಳೇನೋ ಅಂತ ಆತಂಕ ಬೇರೆ, ಅದು ಸರಿ ಆಗ್ತದ ಅಂತ ಹೇಳಿ ಇದೆಲ್ಲರ ನಡುವೆ ಬುದ್ಧ ಬಂದು ವನದಲ್ಲಿ ಇಳ್ಕೊಂಡಂತೆ. ಸ್ನಾನ ಎಲ್ಲ ಮಾಡಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಕಪಿಲ ವಸ್ತುವಿನ ನಗರಗಳಲ್ಲಿ ಹೋದ.

0: सच्चिदानन्द शिला।
1: रेडियो सारण 107.8 FM।
2: ಸುದ್ದಿ ಶುದ್ಧೋದ ನನಗೆ ಮುಡ್ತು, ನಿನ್ನ ಮಗ ಬುದ್ಧ ಭಿಕ್ಷಾಪಾತ್ರೆ ಹಿಡ್ಕೊಂಡು ಮನೆ ಮನೆಗೆ ಹೋಗ್ತಾ ಇದ್ದಾನೆ ಅಂತ. ಒಂದು ಕ್ಷಣ ವಿಚಾರ ಮಾಡಿ, ಶುದ್ಧೋದನ ರಾಜ ಆಗಿದ್ದವನು, ಎಷ್ಟಿದ್ರು ರಾಜಸ್ವ ಗುಣ ಇದ್ದೇ ಇರ್ತದೆ. ಅವನೊಂದು ನನ್ನ ಮಗ ಭಿಕ್ಷೆ ಬಿಡ್ಬೇಕ, ವಯಸ್ಸಾಗಿದೆ, ಸಿಟ್ಟು ಬಂದಿದೆ, ದಡ ದಡ ದಡ ಹೋದ. ಬುದ್ಧ ಅಂತ ನೆನಪಾಗ ಮರೆತೋಗಿದೆ ಆತನಿಗೆ. ಹೋಗಿ ಬೈದ, ಸಿದ್ಧಾರ್ಥ ಹೀಗೆ ನಮ್ಮ ವಂಶವನ್ನು ಆಚೆಗೇಡು ಮಾಡ್ತಾ ಇದೆಯಾ ನೀನು? ನಿನಗೆ ನಿನ್ನ ಕಡೆಯವರಿಗೆ ಊಟ ಹಾಕೋ ಶಕ್ತಿ ನನಗಿಲ್ವಾ? ನಮ್ಮ ಶಾಕ್ಯರ ವಂಶದಲ್ಲಿ ಯಾರು ಭಿಕ್ಷೆ ಬಿಡಿದ್ರೋ ಸಿದ್ಧಾರ್ಥ? ಸಿದ್ಧಾರ್ಥ ಅಂತೇನೆ ಅಂತ ಇದ್ದ. ಅಂದ ತಕ್ಷಣ ಬುದ್ಧ ಏನೂ ಆಗಲಿಲ್ಲ, ಅದಕ್ಕೆ ಬುದ್ಧತ್ವ ಅಂತ ಅನ್ನೋದು. ನಕ್ಕು ಬಿಟ್ಟು ಹೇಳಿದ್ದಂತೆ, ನನಗೆಲ್ಲಿ ವಂಶ ಮಹಾರಾಜ ಅಂದ. ನನಗೆ ವಂಶ ಎಲ್ಲಿದೆ? ಯಾವತ್ತು ಮನೆಯಿಂದ ಹೊರಗಾಗಿ ಮನೆ ಇಲ್ಲದವನಾಗಿಬಿಟ್ನೋ ನನಗೆ ಮನೆ ಎಲ್ಲಿದೆ ಈಗ? ವಂಶದಲ್ಲಿ ಅಂದರೆ ನನ್ನ ಬುದ್ಧ ಪರಂಪರೆಯಲ್ಲಿ ಬಂದವರೆಲ್ಲ ಭಿಕ್ಷೆ ಬೇಡ್ಕೊಂಡೇ ಬಂದವರಲ್ಲ, ಆದ್ದರಿಂದ ನನ್ನ ವಂಶಕ್ಕೆ ಸರಿಯಾದ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ. ಅವನು ಗೊತ್ತಾಯ್ತು, ನಾನು ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟೆ ಅಂತ ಶುದ್ಧೋದನಿಗೆ ಅನ್ನಿಸ್ತು. ನಂತರ ಸ್ವಲ್ಪ ಸಂಯಮ ತಗೊಂಡು ಹೇಳಿದ್ದಂತೆ, ಮಾರಯ್ಯ ಆಯ್ತಪ್ಪ, ಇನ್ಮೇಲಾದರೂ ಭಿಕ್ಷೆ ಬೇಡಬೇಡ. ನಿಮ್ಗೆ ಅಲ್ಲಿ ನಗರೋದ ವನದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಇರೋ ಅಷ್ಟು ದಿವಸ ನೀವು ನಿಮ್ಮ ಪರಿವಾರದವರು ಎಲ್ಲರೂ ಭಿಕ್ಷೆ ನಮ್ಮಲ್ಲೇ ಆಗಲಿ ಅಂತ ಬೇಡ್ಕೊಂಡ. ಬುದ್ಧ ಆಗಲಿ ಅಂದ. ಮಧ್ಯಾಹ್ನ, ಇದು ಬಹಳ ನನಗೆ ಅತ್ಯಂತ ಪ್ರಿಯವಾದ ಸಂದರ್ಭ ಇಡೀ ಬುದ್ಧನ ಜೀವನದಲ್ಲಿ ನನಗನ್ಸುತ್ತೆ. ಮಧ್ಯಾಹ್ನ ಅರಮನೆ ಕರ್ಕೊಂಬಂದರು. ಎಷ್ಟು ತಮಾಷೆ ನೋಡಿ, ತಾನೇ ಹುಟ್ಟಿ ಬೆಳೆದಂಥ ಅರಮನೆಯಲ್ಲಿ ಯಾರೋ ಬಂದು ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಅನ್ಬೇಕು. ಅಲ್ಲಿ ಕೂತ್ಕೊಂಡ ಬುದ್ಧ. ಎಲ್ಲರೂ ಬಂದರು, ಶುದ್ಧೋದನ ಬಂದ, ಗೌತಮಿ ಬಂದರು, ನಂದ, ಆನಂದ, ಅನಿರುದ್ಧ, ಮಹಾನಾಮ, ಇವರೆಲ್ಲ ಬಂಧುಗಳೆಲ್ಲ ಬಂದರು. ಬುದ್ಧ ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ರು. ಬುದ್ಧ ಕೇಳಿದ ಪ್ರಶ್ನೆ ಚೆನ್ನಾಗಿತ್ತು. ಅವಾಗ ಇನ್ನೊಬ್ರು ಬರಲಿಲ್ಲಲ್ಲ ಅಂದ. ಯಾರು ಭಗವಾನ್ ಅಂತ ಶುದ್ಧೋದನ ಕೇಳಿದ. ಯಶೋಧರ ಯಾಕೆ ಬರಲಿಲ್ಲ ಅಂದ. ಇದು ಇವರಿಗೆ ಆಶ್ಚರ್ಯ ಅನಿಸ್ಬಿಡ್ತು. ಆತ ಬಂದಾಗ ಆಕೆ ನೋಡ್ಲಿಕ್ಕಿಲ್ಲ ಅಂತ ಕೋಣೆಯಲ್ಲಿ ಕೂತ್ಕೊಂಡಿದ್ದಾಳಕೆ. ಎರಡು ಕಾರಣಕ್ಕೆ, ಒಂದು ಅವನು ನೋಡಬಹುದೋ ಇಲ್ವೋ, ಸನ್ಯಾಸಿ ಅವನು, ಆ ವೃತ್ತಗಳು ನಿಯಮಗಳು ಏನಿರ್ತಾವೋ ಗೊತ್ತಿಲ್ಲ, ಆತ ನಾನು ನೋಡೋಕೆ ಇಷ್ಟಪಡ್ತಾನೋ ಇಲ್ಲೋ ಗೊತ್ತಿಲ್ಲ, ಇವರೆಲ್ಲ ಆತಂಕದಲ್ಲಿದ್ದಾರೆ, ಸನ್ಯಾಸಿ ಆದವನು ಹೆಂಡತಿ ಮುಖ ನೋಡಬಹುದಾ ಅಂತ. ಈಗ ಅವನೇ ಕೇಳ್ತಾನೆ, ಯಶೋಧರ ಯಾಕೆ ಬರಲಿಲ್ಲ ಅಂತ. ಆಗ ಶುದ್ಧೋದನಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಗೌತಮಿ ಹೇಳ್ತಾಳೆ, ಏನು ಹೇಳಪ್ಪ, ಆಕೆಗೆ ಸಂಕೋಚ ಇದೆಯೋ, ಸಂಕಟ ಇದೆಯೋ, ಏನಂತ ಹೇಳಿ ಅಂತ. ತಕ್ಷಣ ಬುದ್ಧ ಹೇಳಿದ, ಅವಳ ದುಃಖ ನನಗೆ ಅರ್ಥ ಆಗ್ತದೆ, ನಾನೇ ಹೋಗಿ ಆಕೆನ ಕಾಣ್ತೇನೆ. ತಾನೇ ಹೋಗ್ತಾನೆ, ಜೊತೆಗೆ ಶಾರಿಪುತ್ರ, ಮೌದ್ಗಲ್ಯಾಯನ ಎಲ್ಲರನ್ನೂ ಕರ್ಕೊಂಡು ಒಳಗೆ ಹೋಗ್ತಾನೆ.

0: Sarang 107.8 FM.
1: ಆ ಕೋಣೆಯೊಳಗೆ ಹೋದಾಗ ಆಕೆಗೆ ಮನಸ್ಸಲ್ಲಿ ದುಗುಡ ಇದೆ, ಆತ ನನ್ನ ಕರೀತಾನೆ ಹೋಗ್ಬೇಕು ಅಂತ. ತಾವು ಕಲ್ಪಿಸ್ಕೊಳ್ಳಿ, ಮನೆ ತುಂಬಾ ದೊಡ್ಡವರು ಯಾರು ಬಂದ್ರೆ ಕರೀತಾರೆ ಅಂದಾಗ ಎದೆ ಡವಡವ ಅಂತ ಇರುತ್ತೆ. ತನ್ನ ಜೊತೆಗೆ 13 ವರ್ಷ ಬದುಕಿದಂತಹ ಗಂಡ ಈಗ 10 ವರ್ಷದಿಂದ ನೋಡಿಲ್ಲ ಆತನ, ಹೇಗಿದ್ದಾನೋ ಗೊತ್ತಿಲ್ಲ. ನನ್ನ ಮ್ಯಾಲೆ ಕೋಪ ಇದೆಯೋ ಪ್ರೀತಿ ಇದೆಯೋ ತೋರ್ಸೋಕೆ ಆಗತ್ತಾ ಸನ್ಯಾಸಿಗೆ? ಎಲ್ಲ ದರ್ಗುಂದದಲ್ಲಿ ಕೂತ್ಕೊಂಡಿದ್ದಾಳೆ ಗಾಬರಿ ಆಗಕ್ಕೆ. ಅವನೇ ಬಂದ ತಕ್ಷಣ ಆನಂದ ಓಡ್ ಬರ್ತಾನೆ ಮುಂದೆ. ಅತ್ತೆ ಅತ್ತಿಗೆ ಅನ್ನೋದಕ್ಕೆ ಅತ್ತೆ ಅಂತ. ಅತ್ತೆ ಅಣ್ಣ ಬಂದರು, ಅಣ್ಣ ಅಂದ್ರೆ ಹಿರಿಯ ಬಂದ್ರ ಬುದ್ಧ ಬಂದ ಅಂತ. ಆಕೆಗೆ ಏನು ಮಾಡಿದಕ್ಕಲ್ಲ, ಪಲ್ಲಂಗದಲ್ಲಿ ಕೂತಿರ್ತಾಳೆ, ದಿಗ್ನೆ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಒಂದು ಕ್ಷಣ ಬುದ್ಧನ ಮುಖ ನೋಡ್ತಾಳೆ. ಈಗ ನಾವು ಅದನ್ನು ಗಮನಿಸ್ಕೋಬೇಕು ಸ್ವಾಮಿ, ಆ ಭಾವನೆ ಆ ಕಾಲಕ್ಕೆ ನಿಂತ್ಕೋಬೇಕು ನಾವು ಹೋಗಿ ಅಂದರೆ ಗೊತ್ತಾಗುತ್ತೆ ಯಶೋಧರೆ ಮನಸ್ಸಲ್ಲಿ ಏನಾಗಿರಬೇಕು ಅಂತ. ಅವನ ಮುಖವನ್ನು ದಿಟ್ಟಿಸಿ ನೋಡ್ತಾಳೆ, ಹಿಂದಿನ ಹಳೆಯ ಮಧುರ ನೆನಪುಗಳೆಲ್ಲ ಒಂದ್ಸಲ ಕೊಚ್ಕೊಂಡು ಬಂದ್ಬಿಡ್ತಾವೆ ಮನಸ್ಸಲ್ಲಿ. ದುಃಖ ಉಮ್ಮಳಿಸಿ ಬಂದು ಓಡಿ ಬಂದು ಬುದ್ಧನ ಕಾಲ್ ಮೇಲೆ ಬಿದ್ದು ಅಳೋಕೆ ಶುರು ಮಾಡ್ತಾಳೆ. ಬುದ್ಧ ಹಾಗೆ ನಿಂತಿದ್ದಾನೆ, ಏನು ಮಾತಾಡಲಿಲ್ಲ. ಆಕೆ ಸಾವರಿಸಿ ಎದ್ದು ನಿಂತ್ಕೋತಾಳೆ, ಸ್ವಲ್ಪ ಮನಸ್ಸನ್ನು ಹತ್ತೊಳಿ ತಗೋತಾಳೆ. ನಂತರ ಕೇಳ್ತಾಳೆ, ಎಂಥ ಚಂದ ಪ್ರಶ್ನೆ ಸ್ವಾಮಿ, ನಿಮ್ಮಲ್ಲೇ ಪ್ರಾಣ ಇರಿಸ್ಕೊಂಡದ್ದಂಥ ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾದರೂ ಹೇಗೆ ಬಂತು? ನಾ ಏನು ಅಪರಾಧ ಮಾಡಿದ್ದೆ? ಯಾವ ನನ್ನ ತಪ್ಪಿಗೆ ಶಿಕ್ಷೆ ಕೊಟ್ರಿ? ನೀವೇ ನನ್ನ ಸರ್ವಸ್ವ ಅಂತ ನಂಬ್ಕೊಂಡದ್ದವನ್ನ ಹೀಗೆ ಬಿಟ್ಟು ಹೋಗ್ಬೋದಾ? ಗಂಡನೇ ದೂರ ಆದಮೇಲೆ ನನ್ನನ್ನು ಅನಾಥಳನ್ನಾಗಿ ಮಾಡಿ ಮಗನನ್ನು ತಬ್ಬಲಿ ಮಾಡಿ ಹೋಗ್ಲಿಲ್ವಾ ನೀವು? ನಮ್ಗೆ ಯಾರು ದಿಕ್ಕೀಗ? ಇಷ್ಟು ವರ್ಷ ನಿಮಗೋಸ್ಕರ ದಾರಿ ಕಾದು ನಿಟ್ಟು ಸರಿ ಬಿಟ್ಟದ್ದಕ್ಕೆ ಏನು ಫಲ ಅಂತ ಒಂದು ಸಲ ಆ ಒಳಗಿಂದ ಇರುತ್ತಲ್ಲ ರೋಷ ಎಲ್ಲ ಕಿತ್ಕೊಂಬಂದ್ಬಿಡ್ತು ಹೊರಗಡೆ. ನನ್ನ ಸಂಕಟ ನಿಮ್ಗೆ ಅರ್ಥ ಆಗ್ತದ? ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾಳೆ. ಬುದ್ಧ ಯಾವ ಉತ್ತರನೂ ಕೊಡಲಿಲ್ಲ, ಹಾಗೆ ನಿಂತ್ಕೊಂಡ. ಆಕೆನ ಒಪ್ಪಿಸ್ಬೇಕಲ್ಲ, ಹೇಳಿ ಯಾಕೆ ಹಿಂಗೆ ಮಾಡಿದ್ರಿ? ನಿಮ್ಮ ಸಹಧರ್ಮಚಾರಿಯಾದಂಥ ನಾನು, ನಿಮ್ಮ ಧರ್ಮಗಳಲ್ಲಿ ಸಹಚಾರಿಣಿಯಾದಂಥ ನಾನು, ನನ್ನ ಮೇಲೆ ನಂಬಿಕೆ ಇರಲಿಲ್ವಾ ನಿಮಗೆ? ಸಂಸಾರದಲ್ಲಿ ಜೊತೆಗಿದ್ದವಳು ಸನ್ಯಾಸದಲ್ಲಿ ನಿಮ್ಮ ಜೊತೆಗಿರ್ತೀನಿ ಅಂತ ನಂಬಿಕೆ ಬರಲಿಲ್ವಾ? ನಂಬಿಕೆನಿಲ್ವಾ ಹೆಂಡತಿ ಮೇಲೆ ಅಂತ ಕೇಳ್ತಾನೆ. ಆಕೆ ಹೋ ಅಂತ ಅಳ್ತಾ ಇರ್ತಾಳೆ. ನಾ ಆಗ ಅವನ ಮನಸ್ಸಲ್ಲಿ ಕರುಣೆ ಉಕ್ಕಿ ಬರ್ತದೆ, ಕರುಣಾಸಾಗರ ಅವನು ಹೇಗಿದ್ರು, ಕರುಣೆ ಉಕ್ಕಿ ಬಂತು. ಆದರೆ ಕರುಣೆಯಿಂದ ಮಾತಾಡಿದಾಗ ಆಕೆ ಮನಸ್ಸಲ್ಲಿ ಮತ್ತೆ ಮೋಹದ ತರಂಗಗಳು ಎದ್ದಾವೋ ಅಂತ ಭಯ. ಅವನು ಮಾತಾಡೋದು ಎಷ್ಟು ಚಂದ ಹೇಳ್ತಾನೆ, ಯಶೋಧರೆ ಹತ್ತು ಬಿಡು, ಚೆನ್ನಾಗಿ ಹತ್ತು ಬಿಡು, ನಿನ್ನ ದುಃಖದ ಗಟ್ಟಿ ಕರಗಿ ಕಂಬನಿಯಾಗಿ ಹರಿದು ಹೋಗ್ಲಿ ಹೊರಗೆ, ಕಣ್ಣೀರು ಬರದಾಗಲಿ. ಇನ್ನು ಮುಂದೆ ಈ ವಿಷಯಕ್ಕೋಸ್ಕರ ನಿನ್ನ ಕಣ್ಣಲ್ಲಿ ನೀರು ಬರದ ಹಾಗಾಗಲಿ ಅಂತ ಮಾತು ಹೇಳ್ತಾನೆ. ಅಷ್ಟೊತ್ತಿಗೆ ಗೌತಮಿ ಬಂದು ಬುದ್ಧನ ಹೇಳ್ತಾಳೆ, ಪತಿ ಮನೆ ಬಿಟ್ಟು ಹೋದ ಮೇಲೆ ಒಂದು ದಿವಸ ಕೂಡ ಆಕೆ ನೆಮ್ಮದಿ ಅಂದ ಇಲ್ಲಪ್ಪ, ಹೊಟ್ಟೆ ತುಂಬ ಊಟ ಮಾಡಲಿಲ್ಲ, ಕಣ್ಣು ತುಂಬ ನಿದ್ರಾ ಮಾಡಲಿಲ್ಲ. ಆಕೆ ಬಟ್ಟೆ ನೋಡು, ನೀ ಹೋದ ಮರುದಿವಸದಿಂದ ಸನ್ಯಾಸಿ ಹಂಗೆ ಇದ್ದಾಳೆ ಆಕೆ. ಇದು ನಮಗೆ ರಾಮಾಯಣದ ಊರ್ಮಿಳೆ ನೆನಪಾಗತ್ತಲ್ಲ, ರಾಮನ ಜೊತೆಗೆ ಸೀತೆ ಇದ್ಲು, ಲಕ್ಷ್ಮಣ ಅಲ್ಲಿದ್ದಾನೆ, ಅರಮನೆಯಲ್ಲಿದ್ದಂಥ ಊರ್ಮಿಳೆ ಸನ್ಯಾಸದಲ್ಲಿದ್ದಾಗೆ ಬದುಕಿದ್ಲಾಕೆ 14 ವರ್ಷ, ಹಾಗೆ ಈಕೆ ಬದುಕಿದ್ದಾಳೆ. ಅದಕ್ಕೆ ಸುಧೋದನ ಹೇಳ್ತಾನೆ, ಮಗನಿಗಾಗಿ ದುಃಖ ಪಡಬೇಕೋ ಸೊಸೆಯ ಸಂಕಟಕ್ಕಾಗಿ ದುಃಖ ಪಡಬೇಕೋ ತಿಳಿಲಾರದೆ ತಳಮಳ ಆಗಿದೆಯಪ್ಪ ನಮಗೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ.

0: रेडियो सारंग 107.8 FM
1: ಬುದ್ಧ ಹೇಳಿದ ಮಾತು ಎಷ್ಟು ಚಂದ. ಯಶೋಧರೆ, ಲೋಕದ ಜನರ ದುಃಖ ನಿವಾರಣೆಯ ಸತ್ಯಾನ್ವೇಷಣೆಗಾಗಿ ಸಿದ್ಧಾರ್ಥ ನಿನ್ನನ್ನು ಬಿಟ್ಟು ಹೋದ. ಈಗ ನೀನು ಪತಿ ಪ್ರೇಮವನ್ನು ತ್ಯಾಗ ಮಾಡಿ ಎಲ್ಲ ಜೀವಿಗಳನ್ನು ಕುರಿತ ವಿಶಾಲ ಪ್ರೇಮ ಹೊಂದಿದರೆ ನಿನ್ನ ದುಃಖ ದೊಡ್ಡದನ್ನಿಸೋದಿಲ್ಲ. ಅಕಸ್ಮಾತ್ ನಿನ್ನ ಗಂಡ ಕಾಮಮೋಹಿತನಾಗಿ ಮೂರ್ಖನಾಗಿ ಸಂಯಮರಹಿತನಾಗಿದ್ದಿದ್ರೆ 100 ವರ್ಷ ಬಾಳೋದಕ್ಕಿಂತ ಹೀಗೆ ಬದುಕೋ ಚಂದ ಅಲ್ವಾ? ಇನ್ನೊಂದು ಹೇಳ್ತಾಳೆ, ಪರಿಶುದ್ಧ ಮನಸ್ಸಿನಿಂದ ನೋಡು, ಲೋಕದ ದುಃಖವನ್ನು ಅಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಮಾಡಿದ್ದು ನಿನಗೆ ದುಃಖ ಕೊಟ್ಟಿದೆ ಅನ್ನೋದಾದರೆ ನನಗೆ ಯಾವ ಮಾತನ್ನಾದರೂ ಆಡಬಹುದು, ಯಾವ ಶಿಕ್ಷೆಯನ್ನಾದರೂ ಕೊಡಬಹುದು. ನೀನು ಹಿಂದೆ ನಿನ್ನ ಪತಿಯಾಗಿದ್ದವನು, ಎಷ್ಟು ಚಂದದ ಮಾತಿದೆ, ಹಿಂದೆ ನಿನ್ನ ಪತಿಯಾಗಿದ್ದವನು ನಿನ್ನನ್ನು ನಿರ್ವಂಚನೆಯಿಂದ ಪ್ರೀತಿ ಮಾಡಿದ್ದಾನೆ. 13 ವರ್ಷ ನಿರ್ವಂಚನೆಯಿಂದ ಪ್ರೀತಿ ಮಾಡಿದ್ದಾನೆ. ಈಗ ಬುದ್ಧನಾಗಿ ಇಡೀ ಜಗತ್ತನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅವನ ಮಹತ್ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಬರಬೇಕು ನಿನ್ನ ಅಪೇಕ್ಷೆ ಇದೆಯಾ ಅಂತ ಕೇಳ್ತಾನೆ. ಆಕೆಗೆ ಏನು ಹೇಳಬೇಕು ತೋಚಲ್ಲ, ಆದರೆ ಪತಿ ಇಲ್ಲದೆ ನಾನು ಭಾಳ ನಿರರ್ಥಕ ಅಂತ ಅನ್ಸೋದಿಲ್ವಾ ಅಂತ ಆಕೆ ಕೇಳಿದ ಹೇಳ್ತಾನೆ. ಎಷ್ಟು ಚಂದದ ಮಾತು ನೋಡಿ, ಈಗಾಗಲೇ ಪತ್ನಿಯಾಗಿ ತಾಯಿಯಾಗಿ ನಿನ್ನ ಬದುಕು ಅರ್ಥಪೂರ್ಣ ಆಗಿದೆ ಯಶೋಧರೆ. ಅಕಸ್ಮಾತ್ ನಿನ್ನ ಪತಿ ಮೊದಲೇ ಸಾವಿಗೆ ಅತಿಥಿ ಆಗಿದ್ದರೆ ಏನಾಗ್ತಿತ್ತು? ನಾನು ಸನ್ಯಾಸ ಅದೇ ಮಾತು ಒಳ್ಳೇದು, ಸಾವಿಗೆ ಹೋಗ್ಬಿಟ್ಟಿದ್ರೆ ನಾನು ಅಶಾಶ್ವತವಾದ ಬದುಕಿನಲ್ಲಿ ಅಶಾಶ್ವತವಾದಂತಹ ಸುಖ ಮೋಹಗಳಿಗೆ ಮರಣಾಗೋ ಬೇಡ ಸಾಕಿನ್ನ. ಆದ್ದರಿಂದ ಸಾವು ನಿಶ್ಚಿತವಾಗಿರುವಾಗ ಅದು ಬರೋದ್ರೊಳಗೆ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಲ್ಲ, ಅದಕ್ಕೆ ಹೊರಟಿದ್ದೀನಿ ನಾನು. ಹೇಳ್ತಾನೆ, ಇನ್ನು ಮೇಲೆ ನಿನ್ನ ಹೃದಯವನ್ನು ಶುದ್ಧಗೊಳಿಸ್ಕೋ, ಆಗ ನಿನ್ನ ಶೋಕ ದೂರ ಆಗ್ತದೆ. ಸ್ವಲ್ಪ ತಾತ್ಕಾಲಿಕವಾಗಿ ಶಮನ ಆದಂಗಾಗಿ ಆಕೆ ಹೇಳ್ತಾಳೆ, ಆಯಿತು ಭಗವನ್, ನಿಮ್ಮ ಉಪದೇಶದಂತೆ ನಡೆಯೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಾಳೆ. ಹೊರಗೊರಡು ಹೊತ್ತಿಗೆ ರಾಹುಲ ಬರ್ತಾನೆ. ಓಡಿ 10 ವರ್ಷ ನೋಡೇ ಇಲ್ಲ ಹುಡುಗನ, ಸಣ್ಣ ಮಗುವಾಗಿದ್ದಾಗ ನೋಡಿದ್ದು, 10 ವರ್ಷ ಹುಡುಗ ಈಗ. ರಾಹುಲ, ಇವ್ರು ನಿಮ್ಮ ತಂದೆ, ನಮಸ್ಕಾರ ಮಾಡು ಅಂತ ಹೇಳ್ತಾಳೆ ಯಶೋಧರೆ. ಅವನು ನಮಸ್ಕಾರ ಮಾಡಿದಾಗ ಹೇಳ್ತಾನೆ, ಯಶೋವಂತನಾಗಿ ದಯಾವಂತನಾಗಿ ಧರ್ಮಾತ್ಮನಾಗಿ ಬಾಳು ಮಗು, ಸತ್ಯವನ್ನು ಬಿಡಬೇಡ, ನೀತಿಯನ್ನು ಬಿಡಬೇಡ ಅಂತ ಮಗನಿಗೆ ಹೇಳ್ತಾನೆ. ಹೋಗಿ ಹೊರಗೆ ಬರೋ ಹೊತ್ತಿಗೆ, ಮನೆ ಹೊಸ್ತಲ್ ದಾಟಿ ಬರೋ ಹೊತ್ತಿಗೆ ಒಬ್ಬ ಯಾವನೋ ಬಂದು ಇವ್ರ ಕಾಲ್ ಮೇಲೆ ಬೀಳ್ತಾನೆ. ಯಾರು ಅಂತ ನೋಡ್ತಾನೆ, ಚಂದಕ ಸಾರಥಿ ಕರ್ಕೊಂಡು ಹೋಗಿರ್ತಾನಲ್ಲ, ನಾ ಚಂದಕ ಬಂದಿದ್ದೀನಿ ಅಂತ. ನಾನು ಇನ್ನು ಸೇವಕ ಚಂದಕ ಅಂತ ಹೇಳ್ತಾನೆ. ಆಗ ಅವನು, ನೀ ಸೇವಕ ಆವಾಗಿದ್ದೀಯಪ್ಪ, ಈಗ ನಾನು ಬಂದು ನೀನು, ನಾನು ಇವತ್ತು ಈ ದೇಶ ಜಗತ್ತು ಬಿಟ್ಟು ನಾನು ಹೋದ್ನೆಲ್ಲ ಬೇರೆ ಕಡೆಗೆ ಹೋಗಬೇಕಾದ್ರೆ ನೀ ನನಗೆ ಸಹಾಯ ಮಾಡಿದು, ಇವತ್ತು ನನ್ನ ಸಾಧನೆಯಲ್ಲಿ ಬಹುದೊಡ್ಡ ಪಾಲು ನಿಂದು ಇದೆ ಅಂದಾಗ ಚಂದಕ ಹೇಳ್ತಾನೆ, ಭಗವಾನ್ ನನಗೊಂದು ಕೋರಿಕೆ ಇದೆ. ಏನು ಹೇಳು? ಯಾಕಂದರೆ ನಾನು ವರ ಕೊಡುವಂಥ ದೇವತೆ ಅಲ್ಲ, ಪ್ರಾಪಂಚಿಕವಾದ ಸಂಪತ್ತನ್ನು ಕೊಡೋಕ್ಕೆ ಶಕ್ತಿ ಇಲ್ಲ ನನಗೆ, ನನ್ನ ಮಿತಿಯಲ್ಲಿ ಏನಾದರೂ ನಿನ್ನ ಕೋರಿಕೆ ಇದ್ರೆ ಹೇಳು ಕೊಡಿಸ್ತೀನಿ ಅಂತಾನೆ. ನನಗೂ ದೀಕ್ಷೆ ಕೊಟ್ಟುಬಿಡು ಅಂತಾನೆ ಚಂದಕ. ಈ ಬುದ್ಧನ ಮಾತು ನಾವು ನೆನೆಸ್ಕೋಬೇಕು, ಬಹಳ ಅದ್ಭುತ ಮಾತು ಹೇಳ್ತಾನು. ದೀಕ್ಷೆಯನ್ನು ಕೊಡ್ತೇನೆ, ಆದರೆ ಉದ್ಧಾರ ಆಗೋದು ನಿನ್ನ ಕೈಯಲ್ಲಿದೆ. ಗುರುವಾಗಿ ನಾನು ಮಾರ್ಗದರ್ಶನ ಮಾಡ್ತೇನೆ, ಸಾಧಕನಾಗಿ ಗುರಿ ಮುಟ್ಟೋದು ನಿನ್ನ ಕೈಯಲ್ಲಿದೆ. ಇದು ನಾವೆಲ್ಲರೂ ನೆನ್ಕೋಬೇಕು. ಗುರುಗಳೇ, ನಿಮ್ಮ ಮೇಲೆ ಭಾರ ಹಾಕಿದ್ದೀವಿ. ಗುರುಗಳು ಏನು ಮಾಡ್ತಾರೆ? ಗುರುಗಳು ಮಾರ್ಗದರ್ಶನ ಮಾಡ್ತಾರೆ, ಆದರೆ ಸಾಧನೆ ಮಾಡೋದು ಶಿಷ್ಯನೇ ಮಾಡಬೇಕು. ಅದು ಬುದ್ಧ ಎಷ್ಟು ಚಂದ ಹೇಳ್ತಾನೆ. ಇದು ಹೇಳಿ ಕೃತಾರ್ಥನಾದೆ ಭಗವನ್ ಅಂತವನು ಹೋಗ್ತಾನೆ.

0: You're listening to Radio Sarang, 107.8 FM.
1: ನನಗೆ ಒಂದು ಕುತೂಹಲ ಇತ್ತು. ಇದು ಆ ಕಾಲದ ಕತೆ ನನಗೆ ಸಿಕ್ಕದ್ದು. ಇದೇ ಕತೆ ಯಶೋಧರೆಯ ಚಿಂತೆಯನ್ನ ನಮ್ ಯಾರಾದರೂ ಹೆಂಗರಲು ಉಳ್ಳಂಥ ಒಬ್ಬ ಕವಿ ಕೈಯಲ್ಲಿ, ಒಬ್ಬ ಸಾಹಿತ್ಯ ಕೈಯಲ್ಲಿ ಸಿಕ್ಕರೆ ಹೇಗೆ ಆಗಬಹುದಾಗಿತ್ತು ಅಂತ ನಾನು ದಯವಿಟ್ಟು ನಿಮ್ಮ ಮೇಲೆ ಕೈ ಮುಗಿದು ಬೇಡ್ಕೋತೀನಿ. ಪುಸ್ತಕ ದಯವಿಟ್ಟು ಓದಬೇಕು ನೀವು. ಮಾಸ್ತಿಯವರ ಯಶೋಧರ ಅಂತನೋ ನಾಟಕ, ನನಗೆ ಹುಚ್ಚಿಡಿಸ್ಬಿಟ್ಟಂತ ನಾಟಕ ಇದು. ಯಶೋಧರೆಯ ಮನಸ್ಸಿನಲ್ಲಾದಂತಹ ತುಮುಲವನ್ನ ಮಾಸ್ತಿ ಹಾಗೆ ಚಿಂತೆ ಮಾಡೋ ಸಾಧ್ಯ ಇಲ್ಲ. ಇದು ಮೂಲಕ್ಕಲ್ಲ, ಇದು ಕವಿ ಚಿಂತನೆ ಇದು. ಆದರೆ ಮೂಲಕ್ಕೆ ಬಹಳ ಭಿನ್ನ ಆಗಿಲ್ಲ ಅನ್ನೋದನ್ನ ಗಮನಿಸಬೇಕಾದ್ದು. ಇಡೀ ಓದಿದ್ರೆ ನಾನು ಒಂದೂವರೆ ತಾಸು ಬರೆ ಅದಕ್ಕೆ ಬೇಕಾಗತ್ತೆ. ನಾನು ಕೆಲವು ಭಾಗಗಳನ್ನು ಮಾತ್ರ ಓದಬೇಕು ನಿಮ್ಮ ಮುಂದೆ ಅಂತ ಅನ್ಕೊಂಡಿದ್ದೀನಿ. ಮಾಸ್ತಿ ಮಾತು ಅದು ಎಂಥ ತೂಕದ ಮಾತ್ರ ಅವ್ರದ್ದು. ಅವರು ಬರೆದಂಥ ಭಾಷೆ ಅತ್ಯಂತ ಸುಲಭವಾದಂಥ ಭಾಷೆ. ನನಗೆ ಕಲಿಸಿದ್ರು ಅವರು, ಮೇಷ್ಟ್ರೆ ನೀವು ಬರೀಬೇಕಾದ್ರೆ ಒಂದ್ಸಲ ಓದಿ, ಇದು ಯಾವುದು ಕಷ್ಟದ ಪದ ಇದೆಯಾ ತೆಗೆದುಹಾಕಿ, ಇನ್ನು ಇದಕ್ಕೂ ಸುಲಭ ಮಾಡಕ್ಕೆ ಆಗಲ್ಲ ಅಂದ್ಮೇಲೆ ಕಳಿಸಿ ಇದನ್ನ ಅಂತ. ಅಂದರೆ ಎಷ್ಟು ಚಂದ ಅಂದರೆ ಬರೆಯುವಾಗ ಯಾರು ಓದ್ತಾರೆ ಅನ್ನೋದು ಮನಸ್ಸಲ್ಲಿ ಇರಲಿ ಅಂತ. ಮಾಸ್ತಿ ಭಾಷೆ ನೋಡಿ, ಆಕೆ ಕಲ್ಪನೆ ಮಾಡಿಕೊಳ್ಳಿ ಸಿಚುವೇಶನ್ ಹೇಗಿದೆ. ನಾಟಕ ಇದು, ಅದ್ಭುತ ನಾಟಕ. ಕಪಿಲ ವಸ್ತು ಬಂದ್ಬಿಟ್ಟು

ಪುತ್ರ, ದೊರೆ, ತಂದೆ ಎಂದು ಅವರವರು ಅವರವರ ಸಂಬಂಧವನ್ನು ನೆನೆಯುವುದು ಸಾಧ್ಯವಾಗುತ್ತದೆ. ನೋಡಿದ ಮೇಲೆ ಎಲ್ಲರೂ ಆತನನ್ನು ಗುರುವೆಂದೇ ಬಗೆಯುವರು. ಎಷ್ಟು ಚಂದ ನೋಡಿ, ಎಲ್ಲರೂ ಮೊದ ಮೊದಲು ಸಂಬಂಧಗಳು ಹೇಳ್ಕೋತಾರೆ, ಕೇಳೋಕ್ಕಿಂತ ಮೊದಲು ಅವನು ನೋಡಿದ ತಕ್ಷಣ ಎಲ್ರಿಗೂ ಗುರು ಆಗಿಬಿಡ್ತಾನವನು ಅಂತ. ಅದಕ್ಕೆ ಯಶೋಧರಿ ಹೇಗೆ ಹೇಳ್ತಾಳೆ ನೋಡಿ, ಎನ್ನ ಅರಸ ಎನ್ನ ಬಿಟ್ಟಂದು ಲೋಕವನ್ನೆಲ್ಲ ಬಿಟ್ಟರೆ ಎಂದೆಣಿಸಿದ್ದೆ ನಾನು. ಯಾವತ್ತು ನನ್ನ ಬಿಟ್ಟು ಹೋದ ನನ್ನ ಗಂಡ ಇಡೀ ಲೋಕವನ್ನೇ ಬಿಟ್ಟ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಎನ್ನ ಮಾತ್ರವೇ ಅವರು ಬಿಟ್ಟಂತೆ ತೋರುತ್ತದೆ, ನನ್ನನ್ನು ಮಾತ್ರ ಬಿಟ್ಟ ಹಾಗೆ ಕಾಣಿಸ್ತಾ ಇದೆ. ಉಳಿದೆಲ್ಲ ಮಂದಿಯೂ, ಬಳಗವೂ, ಲೋಕವೂ ಈಗಲೂ ಆತನಿಗೆ ಪ್ರಿಯ. ಜಗತ್ತಿನಲ್ಲಿ ಎಲ್ರಿಗೂ ಆತನ ಪ್ರಿಯವಾಗಿದ್ದಾರೆ. ನಾನೊಬ್ಬಳೇ ತ್ಯಾಜ್ಯಳ, ಆತನಿಗೆ ವರ್ಜಳು. ನಾನು ಒಬ್ಬಳು, ಅವರು ಎನ್ನವನೆಂದು ಕರೆಯಲಾಗದ ಪಾಪಿಯಾಗಿದ್ದೇನೆ. ನಾನೊಬ್ಬಳೇ, ನನ್ನವನು ನಾನು ಅಂತ ಹೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿಗೆ ಬಂದಿದ್ದೇನೆ ಅಂತ.

0: રેડિયો સારંગ 107.8 FM.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ. ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಪ್ರಶ್ನೆಯನ್ನು ಕೇಳುವಂಥ ಟೈಮ್ ಇದು. ಏನು ಪ್ರಶ್ನೆ ಅಂತ ಹೇಳಿದರೆ, ನಾನು ಬೇರೆ ಬೇರೆ ನ್ಯೂಸ್ಗಳನ್ನು ಇವತ್ತು ನೋಡ್ತಾ ಇದ್ದೆ. ಒಂದು ಎಚ್ ಡಿ ದೇವೇಗೌಡವರ ಧರ್ಮಪತ್ನಿಯವರು ವಿಧಿವಶರಾಗಿರುವಂಥದ್ದು ಇವತ್ತೆಲ್ಲ ಕ್ರಿಯೆಗಳೆಲ್ಲ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಬಹಳ ದೊಡ್ಡ ಮಟ್ಟಿನ ಪ್ರತಿಭಟನೆ ಆಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಬೇರೆ ಬೇರೆಯವರ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆ ನಡೀತಿದ್ದಾರೆ. ಪ್ರತಿಭಟನೆ ಬೇರೆ ಬೇರೆ ರೂಪವನ್ನು ತಳೀತಿದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ದೆಹಲಿ ಬಗ್ಗೆ ನೋಡುವಾಗ ನನಗೆ ಅನಿಸ್ತು, ಇವತ್ತು ದೆಹಲಿಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುವ ಅಂತ ಅಲ್ವಾ. ಸ್ವಲ್ಪ ನಮ್ಮ ರಾಜಧಾನಿಗೆ ಹೋಗುವ, ಅನೇಕ ಇಂಟ್ರೆಸ್ಟಿಂಗ್ ವಿಷಯಗಳು ದೆಹಲಿಯಲ್ಲಿದೆ, ಅದನ್ನು ನಿಮ್ಮ ಹತ್ರ ಕೇಳುವ, ನಿಮ್ಗೆ ಎಷ್ಟು ಉತ್ತರ ಗೊತ್ತಿದೆ ಅನ್ನೋದನ್ನು ತಿಳ್ಕೊಳ್ಳುವ ಅಂತ. ಸೊ ಇವತ್ತು ಎಲ್ಲ ಪ್ರಶ್ನೆಗಳು ದೆಹಲಿ ಕೇಂದ್ರಿತವಾಗಿರ್ತದೆ. ಓಕೆ, ಸೊ ಮೊದಲ ಪ್ರಶ್ನೆ ಏನು ಅಂತ ಹೇಳಿದರೆ, ದೆಹಲಿಯ ಮೂಲಕ ಹರಿಯುವ ನದಿ ಯಾವುದು? ಇದು ನನ್ನ ಫಸ್ಟ್ ಕ್ವೆಶನ್. ಯಾರಿಗೆ ಉತ್ತರ ಗೊತ್ತಿದೆ ಕಾಲನ್ನು ಮಾಡಿ ನನಗೆ ನೀವು ಹೇಳಿ. ಉತ್ತರ ಹೇಳಿದರೆ ಮುಂದಿನ ಪ್ರಶ್ನೆ ಬದಲಾಗ್ತದೆ. ದೆಹಲಿಯ ಮೂಲಕ ಹರಿಯುವ ನದಿ ಯಾವುದು? ಯಾವುದು ನದಿ ದೆಹಲಿ ಮೂಲಕ ಹರಿಯುತ್ತದೆ? ಕಾಲ್ ಮಾಡಿ, ನಿಮ್ಮ ಕಾಲ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಸೊ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ಹೇಳಿದ್ರು. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಎಸ್, ಪ್ರಶ್ನೆಯೊಂದು ಕೇಳಿ ಹೋಗಿದೆ ನಿಮ್ಮ ಹತ್ರ. ದೆಹಲಿಯಲ್ಲಿ ಹರಿಯುವಂತ ನದಿ, ದೆಹಲಿ ಮೂಲಕವಾಗಿ ಹರಿಯುವಂತ ನದಿ ಯಾವುದು ಅಂತ ನಿಮ್ಮ ಹತ್ರ ಕೇಳಿದೆ. ಹೇಳ್ಬಹುದು ಯಾರಿಗೆಲ್ಲ ಉತ್ತರ ಗೊತ್ತಿದೆ, ಕಾಲ್ ಮಾಡಿ ಹೇಳಿ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ಕಾರ. ಬನ್ನಿ ಡಿಸೋಜ್ ಅವರೇ, ಏನ್ ಹೇಳ್ತೀರಿ? ಯಾವುದು?
1: ಯಮುನಾ
0: ನದಿ. ವೆರಿ ಗುಡ್. ಸೊ ಇನ್ನೊಂದು ಕೇಳ್ಬೇಕಾ ನಿಮ್ಮ ಹತ್ರ? ಓಕೆ, ಇನ್ನೊಂದು ಕೇಳ್ತೇನೆ ನಿಮ್ಮ ಹತ್ರ, ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಶಹಜಹಾನ್ ನಿರ್ಮಿಸಿದ ಪ್ರಸಿದ್ಧವಾದಂತ ಒಂದು ಕೋಟೆ ಅಲ್ಲಿದೆ, ಯಾವುದು? ಕುತುಬ್ ಮಿನಾರ್ ಅಲ್ಲ ಅನ್ಸ್ತದೆ. ನೋಡಿ, ನೀವು ವೆಂಕಟ ಹುಷಾರಿದ್ದೀರಿ. ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ರೆಡ್ ಫೋರ್ಟ್, ಕೆಂಪು ಕೋಟೆ ಅಲ್ವಾ ದೆಹಲಿಯಲ್ಲಿ ಇರುವಂತದ್ದು. ಸೊ ಇನ್ನು ಕೂಡ ಕಾಲ್ ಮಾಡಬೇಕು, ನನಗೆ ನೀವು ಹೇಳಬೇಕು. ಹಾಗೇನೆ ದೆಹಲಿಯಲ್ಲಿ ಇರುವಂತ ವಿಶ್ವದ ಅತಿ ಎತ್ತರದ ಒಂದು ಮಿನಾರ್ ಅಲ್ಲಿದೆ, ಯಾವುದದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ. ಸೊ ಒಂದು ಇಟ್ಟಿಗೆಯ ಮಿನಾರ್ ಅಲ್ಲಿದೆ, ಯಾವುದು? ಬಹಳ ಈಸಿ ಇದೆ, ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂತ ಉತ್ತರ ನನಗೆ ಹೇಳ್ಬೋದು. ದೆಹಲಿ ಬಗ್ಗೆನೇ ಒಂದಿಷ್ಟು ಪ್ರಶ್ನೆಗಳನ್ನು ನಾನಿವತ್ತು ಕೇಳ್ತಾ ಇದ್ದೇನೆ. ಹೇಳ್ಬೋದು ನಿಮ್ಗೆ ಗೊತ್ತಿರುವಂತ ಉತ್ತರವನ್ನು. ದೆಹಲಿಯಲ್ಲಿರುವ ವಿಶ್ವದ ಅತಿ ಎತ್ತರದ ಇಟ್ಟಿಗೆ ಮಿನಾರ ಯಾವುದು? ಥಿಂಕ್ ಮಾಡಿ, ಉತ್ತರ ಗೊತ್ತಿದ್ರೆ ಫಟಾಫಟ್ ಕಾಲ್ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತೊಂದು ದೆಹಲಿಗೆ ರೌಂಡನ್ನು ಹೊಡೆಯುವ, ದೆಹಲಿ ರೌಂಡ್ಸ್ನ ಮೂಲಕ ಒಂದಿಷ್ಟು ವಿಷಯಗಳನ್ನು ದೆಹಲಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ, ಯಾರಿಗೆಲ್ಲ ಗೊತ್ತಿದೆ, ಫಟಾಫಟ್ ಕಾಲ್ ಮಾಡಿ ಉತ್ತರ ಹೇಳಿದರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೇನೆ. ಸೊ ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು, ಇಲ್ಲ ಅಂತಬಿಟ್ಟು ಪಾಸ್. ನೆಕ್ಸ್ಟ್ ಯಾರಾದರೂ ಹೇಳ್ತಾರೆ. ಒಟ್ಟಿನಲ್ಲಿ ನಿಮ್ಮನ್ನು ಕಾಲ್ ಮಾಡಬೇಕು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ ಅಂತ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಮುಂದೆ ನಾನು ಕೇಳಿದಂಥ ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. ಒಂದು ದೆಹಲಿಯಲ್ಲಿರುವಂಥ ವಿಶ್ವದ ಒಂದು ಅತಿ ಎತ್ತರದ ಇಟ್ಟಿಗೆಯಲ್ಲಿ ನಿರ್ಮಾಣವಾದಂಥ ಒಂದು ಮಿನಾರ್ ಇದೆ, ಯಾವುದದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅನ್ನೋದನ್ನು ನೋಡುವಂಥ ಟೈಮ್. ಉತ್ತರ ಗೊತ್ತಿದ್ದವರು ಕಾಲನ್ನು ಮಾಡ್ಬೋದು. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಮೋಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗ ಕೊರಿಯರ ಮರಪೊಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗ್ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್

ಗೆಲ್ಬೇಕು ಅಂತ. ಸೊ ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಗೊತ್ತಿದ್ರೆ ಕಾಲನ್ನು ಮಾಡಿ. ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು? ಹಾಗೆಯೇ ಒಂದು ದೊಡ್ಡ ಮಿನಾರಲ್ಲಿದೆ, ಯಾವುದದು ದೆಹಲಿಯಲ್ಲಿರುವುದು ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇರುವಂಥದ್ದು. ಬಹಳ ಸಿಂಪಲ್ ಆಗಿರುವಂಥ ಎರಡು ಪ್ರಶ್ನೆಗಳು ನಿಮ್ಮಲ್ಲಿ ಮುಂದೆ ಇದೆ. ಯಾರಿಗೆ ಉತ್ತರ ಹೇಳಲಿಕ್ಕಿದೆ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಸಾರಿಕಾ ರೈಯವರು ಸಿದ್ದಿಕ್ ಮೊಂಟುಗೋಳಿಯಿಂದ, ಹಾಗೆಯೇ ಸವಿತಾ ರೈ ಪೆರ್ಲಾದಿಂದ, ಭುವನ್ ಕಾಶ್ಚೀಟಿಂದ, ಇಷ್ಟು ಜನೆಲ್ಲ ವಾಟ್ಸಪ್ಪನ್ನು ಮಾಡಿದ್ದಾರೆ, ಮಾಡಿ ಒಂದೊಂದು ಉತ್ತರವನ್ನು ಕಳಿಸಿದ್ದಾರೆ. ಅವರೆಲ್ಲರೂ ಕೂಡ ಹೇಳಿರುವಂಥ ಉತ್ತರ ಸರಿಯಾಗಿದೆ. ಸೊ ಕೆಲವರು ಒಂದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಕೆಲವರು ಎರಡು ಪ್ರಶ್ನೆ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಅವರೇನು ಹೇಳಿದ್ದಾರೆ, ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಯಾರಿಗೆಲ್ಲ ಕಾಲ್ ಮಾಡಲಿಕ್ಕಿದೆ ನಿಮಗೆ ಕಾಲನ್ನು ಮಾಡಿ, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಕೇಳಿದ್ದೇನೆ, ದೆಹಲಿಯಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಏನು ಅನ್ನೋದಿನ ಪ್ರಶ್ನೆ, ಹಾಗೆಯೇ ಬಹಳ ದೊಡ್ಡ ಒಂದು ಎತ್ತರದ ಮಿನಾರಲ್ಲಿದೆ ಅದು ಯಾವುದು ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ. ಸೊ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡಬೇಕು, ಕೇಳ್ತಾ ಬನ್ನಿ. ಇದು ರೇಡಿಯೋ

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ನಿಮ್ಮ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇವತ್ತು ದೆಹಲಿ ಬಗ್ಗೆನೇ ಎಲ್ಲ ಪ್ರಶ್ನೆಗಳಿದೆ. ನಿಮ್ಗೆ ಯಾರಿಗಾದರೂ ಉತ್ತರ ಎಲ್ಲ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ಒಂದು ಕೇಳಿರುವಂಥ ಪ್ರಶ್ನೆ, ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು ಅಂತ ನಾನು ನಿಮ್ಮ ಹತ್ರ ಕೇಳಿರುವಂಥ ಒಂದು ಪ್ರಶ್ನೆ. ಹಾಗೆಯೇ ಬಹಳ ಎತ್ತರದ ಮಿನಾರ್ ಒಂದಿದೆ, ಅದು ಯಾವುದು ಅಂತ ಕೂಡ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾರಿಗೆ ಉತ್ತರ ಗೊತ್ತಿದೆ ಕಾಲನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಸೊ ಇವತ್ತಂತೂ ತುಂಬ ದಿವಸದ ನಂತರ ಇವತ್ತು ಸ್ವಲ್ಪ ಮಳೆ ಬಂತು ಅಂತ ಅನಿಸುತ್ತೆ ಅಲ್ವಾ. ಸೊ ಬೆಳಗಿಂದಲೇ ಮಳೆಯೆಲ್ಲ ಇವತ್ತು ಬರ್ತಾ ಇದೆ. ಸೊ ಒಳ್ಳೆ ಬೆಳವಣಿಗೆ ಅಲ್ವಾ. ಈ ತಿಂಗಳಲ್ಲಿ ಈ ಸಲ ಮಳೆಗಾಲ ಸ್ವಲ್ಪ ಬಹಳ ಕಡಿಮೆ ಮಳೆ ಅನ್ನೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಂಥ ಮಾತುಗಳು. ಎನಿವೇಸ್, ಪ್ರಶ್ನೆಗಳು ಜೊತೆಗೆ ಇದೆ. ಕಾರಣ ಏನು, ದೆಹಲಿಗೆ ಹೋದಂಥ ಕಾರಣ ಆಗ್ತಾ ನಿಮ್ಮ ಹತ್ರ ಹೇಳಿದ್ದೆ. ಜಂತರ್ ಮಂತರ್ನಲ್ಲಿ ಬಹಳ ದೊಡ್ಡ ಮಟ್ಟಿನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಶಿಕ್ಷಣ ಮಂತ್ರಿಯವರು ರಾಜೀನಾಮೆಯನ್ನು ಕೊಡಬೇಕು, ಹಾಗೆಯೇ ನೀಟ್ನ ಕಾರಣದಿಂದಾಗಿ

ದೆಹಲಿ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾನೆ. ಸೊ ಬಹಳ ಫೇಮಸ್ ಆದಂಥ ಒಂದು ಯುದ್ಧ ಸ್ಮಾರಕ ಇದೆ ದೆಹಲಿಯಲ್ಲಿ, ಯಾವುದು ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇರೋವಂಥದ್ದು. ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ, ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ, ನೀವು ಅಂದುಕೊಂಡಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಬಹಳ ಈಸಿ ಇದೆ, ಏನು ಕಷ್ಟ ಬರಬೇಕು ಅಂತ ಇಲ್ಲ. ಹಾಗೇನೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಈ ಸ್ಟ್ರೀಟ್ ಫುಡ್ ಬೀದಿ ಆಹಾರ ಅಂತ ಏನು ಹೇಳ್ತೀವಿ ಅದಕ್ಕೆ, ಹಾಗೂ ಶಾಪಿಂಗ್ಗೆ ಪ್ರಸಿದ್ಧವಾದಂಥ ಒಂದು ದೆಹಲಿಯ ಮಾರುಕಟ್ಟೆ ಯಾವುದು ಅನ್ನೋದು ಇನ್ನೊಂದು ಪ್ರಶ್ನೆ. ಇದು ಕೂಡ ಬಹಳ ಫೇಮಸ್ ಆದಂಥ ಒಂದು ಜಾಗ, ಇಲ್ಲಿ ಸಿಗದ ಐಟಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಹಾಗೆಯೇ ಎಲ್ಲ ರೀತಿಯ ವಸ್ತುಗಳು ಕೂಡ ಈ ಜಾಗದಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಹೆಸರಿದೆ. ಒಂದು ಯಾವುದದು ಮಾರುಕಟ್ಟೆ ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದಾನೆ. ಸೊ ಹಾಗೇ ಇನ್ನೊಂದು ನಿಮ್ಮ ಹತ್ರ ಕೇಳಿರುವಂಥ, ಯುದ್ಧ ಸ್ಮಾರಕ ದೆಹಲಿಯಲ್ಲಿದೆ ಅದರ ಹೆಸರೇನು ಅಂತ, ಯಾರಿಗೆ ಉತ್ತರ ಗೊತ್ತಿದೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಸಾರಿಕಾ ರೈ ಅವರು, ಹಾಗೆಯೇ ಸುಮನ್ ರಾಜ್ ತೊಕ್ಕೊಟ್ಟಿಂದ, ದೀಕ್ಷಿತ್ ಫರಂಗಿಪೇಟೆಯಿಂದ, ಮೂರು ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ, ಮಾಡಿ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಯುದ್ಧ ಸ್ಮಾರಕದ ಹೆಸರನ್ನು ಹೇಳಿದ್ದಾರೆ. ಯಾರಿಗೆಲ್ಲ ಕಾಲ್ ಮಾಡಲಿಕ್ಕಿದೆ ಉತ್ತರವನ್ನು ಹೇಳಲಿಕ್ಕಿದೆ ಹೇಳಿ, ನಿಮ್ಮ ಉತ್ತರಕ್ಕೋಸ್ಕರ ಕಾಲ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನೀವು ಅಂದುಕೊಳ್ಳುವಂಥ ಉತ್ತರವನ್ನು ನನಗೆ ನೀವು ಹೇಳಬಹುದು. ಜಂತರ್ ಮಂತರ್ ಅನ್ನುವಂಥದ್ದು ಈ ಪ್ರದೇಶದಲ್ಲಿ ಏನು ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಸಂಸತ್ ಚಲೋ ಅಂತ ಹೇಳಿ ಒಂದು ಏನು ಪ್ರತಿಭಟನೆಯನ್ನು ಒಂದು ಏನು ಇಟ್ಕೊಂಡಿದ್ದಾರೆ. ಇಲ್ಲಿಂದ ಪ್ರತಿಭಟನೆ ಹೆಚ್ಚಾಗಿ ದೆಹಲಿಯ ಜಂತರ್ ಮಂತರ್ ಅಂತ ನಾವು ಹೇಳ್ತೇವೆ. ಇದು 1724 ನಿರ್ಮಿಸಲ್ಪಟ್ಟಂಥ ಮೊದಲ ಜಂತರ್ ಮಂತರ್ ಆಗಿದೆ. ಇದು ಪ್ರಸ್ತುತ ಪ್ರಮುಖ ಶಾಂತಿಯುತ ಪ್ರತಿಭಟನಾ ಸ್ಥಳ ಅಂತ ಹೇಳಿ ಇದನ್ನು ಗುರುತಿಸಲಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಹಾಗೆಂತೇಳಿ ದೆಹಲಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜಂತರ್ ಮಂತರ್, ಜೈಪುರಲ್ಲೂ ಕೂಡ ಜಂತರ್ ಮಂತರ್ ಅನ್ನುವಂಥ ಜಾಗ ಇದೆ, ಪ್ರತಿಭಟನೆ ಮಾಡುವಂಥ ಒಂದು ಜಾಗ ಇದೆ. ಎನಿವೇಸ್, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ, ನಿಮ್ಗೆ ಉತ್ತರ ಗೊತ್ತಿದೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಕೇಳಲಿಕ್ಕೆ ನಾನು ತಯಾರಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಇದು ರೇಡಿಯೋ ಸಂಜೆ, ನಾನು ಮಾಡ್ಜಿ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಇವತ್ತಿನ ಈ ದಿನದ ಸುದ್ದಿಗಳನ್ನೊಮ್ಮೆ ರಪ್ಪ ರಪ್ಪ ನೋಡ್ತಾ ಬರೋಣ.

ಎರಡು ವಾರಗಳ ಹಿಂದೆ ಸಣ್ಣ ಪ್ರಮಾಣದ ಮಳೆಯಾದಾಗ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಬೇರೆ ಬೇರೆ ಕರ್ನಾಟಕದ ಜಿಲ್ಲೆಗಳಲ್ಲಿ ಏನು ಅವರು ಕೃಷಿಯನ್ನು ಮಾಡಿದರು ಅಥವಾ ಎಕರೆಗಟ್ಟಲೆ ಬೆಳೆಯನ್ನು ಬಿತ್ತಿದ್ರು. ಆದರೆ ದುರ್ಬಲ ಮುಂಗಾರು, ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಭಾರತದ ಆರ್ಥಿಕತೆಗೆ ಉಭಯ ಸಂಕಟ ಆರಂಭ ಆಗಿದೆ ಅನ್ನೋದು ಕೂಡ ಒಂದು ಮಾಧ್ಯಮ ವರದಿಯನ್ನು ಮಾಡಿದೆ. ಇನ್ನು ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಸಮೀಪ ಇರುವ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯು ಸೋಮವಾರ ಸಂಜೆ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿತು ಅನ್ನೋದು ಕೂಡ ಇವತ್ತಿನ ಸುದ್ದಿಯಲ್ಲಿ ಒಂದಾಗಿದೆ. ಹಾಗೆಯೇ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಪಕ್ಷ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂಥೇಳಿ ಕಾಕ್ರೋಚ್ ಜನತಾ ಪಕ್ಷ ಸೋಮವಾರ ಆರೋಪಿಸಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಹಾಗೆಯೇ ಅದರ ಜೊತೆಗೆ ಇಸ್ರೋದ ಒಂದು ಸುದ್ದಿ ಇದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ 120ಕ್ಕೂ ಹೆಚ್ಚು ಹಿರಿಯ ವಿಜ್ಞಾನಿಗಳು ಹಾಗೂ ತಾಂತ್ರಿಕ ತಜ್ಞರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಕೂಡ ಒಂದು ನಮಗೆ ಸಿಕ್ಕಿರುವಂಥ ಸುದ್ದಿ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ

ಎಸ್, ಇವತ್ತಿನ ರೇಡಿಯೋ ಸಂಜೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಇನ್ನು ನಾಳಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ಮತ್ತೆ ಸಿಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ಹೇಳಿದಾದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: ನಿಖಿಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇನಿತ ತುಳು ಕಾರ್ಯಕ್ರಮಗು ನಿಖಿಲೆಗೆ ಮಾತಿರೆಗ್ಲ ಮೋಕೆ ದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡು ಇಂಚಿಪ್ಪ ಮೂಡಬಿದ್ರದ ಜೈನ ಬಸದಿಡು ಮಂದಾರ ರಾಮಾಯಣ ತುಳು ಕಾವ್ಯ ವಾಚನ ಬೀರದ ಬೊಲ್ಪು ಸುಗಿಪು ದುನಿಪು. ಈ ಲೇಸಿಡು ಸುಗಿಪು ಅಂಚಿನ ದುನಿಪುಡು ಪಾಲ್ಪಡೇನಕುಲು ಪ್ರಶಾಂತ್ ರೈ ಪುತ್ತೂರು, ರಚನಾ ಚಿತ್ಕಲ್, ಭಾಸ್ಕರ್ ರೈ ಕುಕ್ಕುವಳ್ಳಿ, ಮದ್ದಳಿಡು ಸಹಕಾರ ದೇವಾನಂದ ಭಟ್. ಇತ್ತೆ ಕೇಂದ್ಲೆ ಬೀರದ ಬೊಲ್ಪು ಕಾವ್ಯ ವಾಚನ ಉಂದತ ನಾಲನೇ ಹೆಜ್ಜೆ.
1: ಆ ಸುಳಿಗಾಲಿ ಬತ್ತದ ಬತ್ತದ ಕೃಷ್ಣನ ಸುತ್ತ ತಿರುಗಿಣ ತಿರುಗು ತಿರುಗು ತಿರುಗಿದ ಆಯನ ಮಿತ್ತುಕೊಂಡು ಗಾಳಿತ ಆ ನೆಕ್ಕ ತಿಕ್ಕರಂಜನ ಕೃಷ್ಣನ ಮಿತ್ತು ರಾಪಾಣಿಗೆ ರಾಪದು ಅಲ್ಪ ಒಂಜಿ ರಕ್ಕಸನ ರೂಪ ದೋಜನಿಗೆ. ಆ ರಕ್ಕಸೇ ಕೃಷ್ಣನ ಪತೊಂದು ಪಾರಿಯಲ ತುಯ್ಯೆ ಅಂಡ ಕೃಷ್ಣೆ ಬುಡ್ಜೆ ಅಲ್ಪ ಅಗಲೇ ಉಡ್ದ ಪತ್ತಾಂಡು ಕೃಷ್ಣೆ ಆಯನ ಹಾಕದು ತೀರ್ಥಪಾಟಿಗೆ. ತೀರ್ಥಪಾಟ್ನಾಗ ಈ ಬಾಕಿದ ಗೊಲ್ಲ ಜೋಕುಲು ಮಾತ ಅಡಿಗೆ ಬತ್ತದು ಆ ರಕ್ಕಸನ್ನು ತೂದು ಅಲ್ಪ ಇದ್ರ ಗುಂಡು ಕಲ್ಲನ್ನು ಪೂರ ಆಯನ ಮಿತ್ತು ತರಕ್ಕೆ ಬಿಟ್ಟು ಮಾಡಿದ ಕಲ್ಲು ದಾಕದು ಒಟ್ಟು ಮಲ್ತದು ಅಯ್ಯ ಪ್ರಾಣ ಬಿಡ್ಬೇಕ ಮಲ್ತೇರಿ. ಅಲ್ಪ ಕೃಷ್ಣ ಉರಿ ಆಯನ ಕೆರಿಯನ್ನುಂಡು ಮುಲ್ಪ ಮಾತ ಜೋಕುಲ ಸೇರಿದು ಆಯನ ಮಿತ್ತು ಬೂರದು ಆಯನ ಮಿತ್ತು ಕಲ್ಲು.

ಘಟ್ಟ ಸುದೆ ಒಂದು ಪೂರ ತೋಜುನಿಗೆ ಆ ಒಂಜಿ ಬಾಯಿಡು ಭಗವಂತನ ಬಾಯಿಡು ಬ್ರಹ್ಮಾಂಡೋದರ ಭರಿತೆ ಎಂದು ನಾರಾಯಣ ದೇವರನ್ನು ಪಂಪಿನ ನಮ್ಮ ಅಂಚಿನ ಬ್ರಹ್ಮಾಂಡೋದರ ಆಯನಂಚಿನ ಕೃಷ್ಣೇ ಇನಿ ಅಪ್ಪೆಗೈನ ತೋಜಾಯಿಂದ ಪಂಡಂಡ ಆ ಭಗವತ್ ಶಕ್ತಿ ಅಪ್ಪೆಗೆ ದರ್ಶನ ಆವಡು ಪನ್ಪಣಂಚಿನ ದೃಷ್ಟಿಡವು ಮಲ್ತಿನಂಚಿನವು ಅವೇನೇ ಒಂಜಿ ಆಧಾರವಾದದ್ದು ಇದು ತುಳುನಾಡಿನ ಇಂಚಿನ ಮಾತ ಉಂಡು ಅವೇನು ಮಾತ ಕೃಷ್ಣನ ಬಾಯಿಡು ತೋಜಾದೇರು ಮಂದಾರ ಕೇಶವ ಭಟ್ರು ಸ್ವಲ್ಪ ಗರಡಿಲುಂಡು ದೇವಲಿಲುಂಡು ಮಾಡೋಲುಂಡು ಭೂತಾಲಯಗಳುಂಡು ನಾಗದರ್ಶನ ಉಂಡು ತ್ರಿವಿಕ್ರಮ ಮೂರ್ತಿ ಆನಾಗ ಬಲಿ ಅಂದರೆ ಇಂಜಿನಿನ ಮಾತ ತುಯ್ಯಂದು ಅಂಗಾರದಾಡಿಟ್ಟು ಆಜಿಲೋಕ ಮುಂಗಾರದಾಡಿಟ್ಟು ಏಳ್ಲೇಕೋ ಮಂದ

ಜೋಕ್ಲೆನ ಲೂಟಿ ಇಡೀ ಗೋಕುಲೋಡು ಪ್ರಚಾರಕ್ಕೆ ಬತ್ತಂಡು ದಾದೆಲ್ಲ ಇಲ್ಲದ ಇದು ಬಾರ ಬಲ್ಲಿ ಅಂಚಿನ ಮಂಜೆ ಸ್ಥಿತಿ ಇಲ್ಲದ ಗೋಪಿಗೆ ಏರ್ಮಂತ ಬೇಲೆಗೆ ಹೋನಾಗ ಈ ಜೋಕುಲು ಪೂರ ಇಲ್ಲಿಗೆ ಹೋಗುವಿನಿ. ಕೃಷ್ಣನೇ ಮಾತೆ.

0: ಸ್ಕಂದರಾಯನ ಸಂಸಾರ ಬಾರಿ ಪೊರ್ಲಿ ಪೊರ್ಲಿಗಳು ನಡೆದೊಂದಿತ್ತೇರು. ಪೂರ್ದ ಜನಮಾನಿ ಪೂರ ಭತ್ತದಕ್ಕಲಿಗೆ ಬೋಡಿತಿನಂಚಿನ ಸೇವೆ ಚಾಕರಿ ಬಂದ ಮಲ್ತೊಂದಿತ್ತೇರು. ಈ ಜೋಕಲೇ ತೂಣಗ ಊರ್ದಾಗಲೇ ಭಾರಿ ಸಂತೋಷ. ಕೃಷ್ಣ ಬಲರಾಮರು ಇಂಚೆ ಇತ್ತಿರ ಬಂಡ ಒಪ್ಪ ಪುಟ್ಟಿನಾಗಲಿಗೆ ಅಕಲ್ಲ ಒಪ್ಪ ಪುಟ್ಟಿನಾಗ ಲೆಕ್ಕ. ಗುರುಕುಳಿಗೆ ಗುರುವಾದ, ಜೋಕಲಿಗೆ ಜೋಕಲಾದ, ಮಲ್ಲಕ್ಕಲಿಗೆ ಭಾರಿ ಪ್ರಾಮಾಣಿಕವಾದ ನಡಪುನಂಚಿನ ಒಂಜಿ ಮಂದಿಲಾದ ಇಂಚ ಮಾತೆರೆಗಳ ಮೋಕೆ ಹುಟ್ಟುನಲ್ಲಿ ಕೊಡು ಆ ಜೋಕುಲ ಜೀವನ ಹೊಂದಿತ್ತು. ನಂದೆಲ್ಲ ಅಕಲ್ಲ ಮಾತ್ರ ಸುಖ ಕಷ್ಟ ವಿಚಾರ ಮಂತೊಂದಿತ್ತೆ. ಇಂಚಿ ತಿಪ್ಪನಪ್ಪ ಊರ್ದಾಗಲು ಮಾತ್ರ ಅಕಲಿಗೆ ಭಾರಿ ಪೊರ್ಲುದ ಒಂಜಿ ಪ್ರೀತಿ ವಿಶ್ವಾಸಗಳು ನಡಪ ಹೊಂದಿತ್ತೆರಿಗೆ. ಅಂಡ ಆ ವರ್ಷದ ಆನೆ ಅಂಡ ಪಂಡ ಇತನೇಟ ಇಜ್ಜಾಂದಿನಂಚಿನ ಭಂಗ ಆ ಊರಿಗೆ ಬೈದಿಂಡು. ಕಾರಣದಾದ ಪಂಡ ಬರ್ಸ ಬರಡಾಯಿನಾಗ ಬರ್ಸ ಬತ್ತಿ
1: ನಂದನ್ನ ಗುರಿ ಕಾರೆ ನಾಡೆ ಪೋದು
0: ಊರ್ದಾಗಲು ಮಾತ ಬತ್ತು ಬಂಡೇರು

ಭಾರಿ ಬೆಂಗಡ ಬೇಸರುಡು ಮಾತ ಪಂಡಿರಿಗೆ ನಿರ್ನಾಡು ಪೋಯಿನಂಚಿನ ಬರ್ಸ ಬೇಸ ಮುಗಿಲ್ಲ ಬತೀಜಿ ಅಂಚಾದು ಉಂಜಿ ಪನಿಲ ಪೂರ ಅಂದೆ ಪೂರ ನುಂಗುದು ಪೋತುಂಡು ಕಂಡ ಪೂರ ಅವು ಊರ ದಾಲಜ್ಜಿ ಅಲ್ಪ ಹೂವೇ ಬಿದೆ ಮಲ್ಪಣಂಚಿನ ಸ್ಥಿತಿ ಇಡಿಜಿ ಪರಿಹಾರಲ ನೀರಿಜಿ ಅಂತನ ಸ್ಥಿತಿ ಆತುಂಡು ಕಂಜಿಕಾಯಿ ಕಾಂಜರಿಗಲ ನೀರಿಜೆ ಪಕ್ಕಿ ಪರಣಿಲ್ ಮಾತ ಸೈತೊಂದುಲ್ಲ ಇಂಚಿತ್ತಿನ ಈ ಊರುಡು ಇಂಚ ದಿನದೆಪ್ಪುಡೆ ನನ್ನ ಗುರುಕಾರರಾಯ ಇದು ಮಾಡಿದು ಮಾತೆಲ್ಲ ಚೋದ್ಯೋಡು ಪಾತಿರಿಯರಿಗೆ ಕಡೆಗೆ ಈ ಚಂಡೆ ಎಂದು ಪ್ರಾರು ಹಿರಿಯರಿತ್ತೀರು ಆರು ಪಣಪೇರಿಗೆ ನಂದ ರಾಜಡ ಒಂದು ದಾದನ ದೈವದ ಉಪದ್ರ ಅದು ಪೊಡು ನನಗೆ

ಎಷ್ಟೋ ಪಟ್ಟದು ಮುಂದೆ ಇದೆ ಅಂತ ನಾನು ವಚನಗಳನ್ನು ಉಲ್ಲೇಖಿಸ್ತಾ ಹೇಳಿದ್ದೀರಿ. ಆದ್ದರಿಂದ ನಮಗೆ ಮತ್ತೆ ಮತ್ತೆ ನಾವು ವಚನಕಾರರು ಪ್ರಸ್ತುತ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂತೇಳಿದ್ರೆ, ಬಸವಣ್ಣನ ಎಲ್ಲ ಆಶಯಗಳು ಅದು ಈಡೇರಿಲ್ಲ ಅಂತ. ಮತ್ತು ಅದರ ಬಗ್ಗೆ ನಾವು ನಿರಾಶೆ ಪಡಬೇಕಾದ ಸಂಗತಿ ಇಲ್ಲ. ಯಾರ ಬಗ್ಗೆ, ಬಸವಣ್ಣ ಅಂತಲ್ಲ, ಯಾವ ದಾರ್ಶನಿಕರ ಬಗ್ಗೆ ಮಾತನಾಡುವಾಗಲೂ ಕೂಡ ಈ ಪ್ರಸ್ತುತ ಅಂತ ಹೇಳ್ತೇವೆ, ಮತ್ತು ಎಲ್ಲವೂ ಅನುಷ್ಠಾನ ಆಗಿಲ್ಲ ಅಂತ ನಾವು ಹೇಳ್ತೇವೆ. ಇದು ನಿರಾಶೆಯ ಮಾತುಗಳಲ್ಲ, ಇದು ಸ್ವಾಭಾವಿಕವಾದ್ದು ಅಂತ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಒಂದು ಹಣತೆ ಕವಿತೆಯಲ್ಲಿ ಸಾಲುಗಳಲ್ಲಿ ಬರೀತಾರೆ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಹೋಗಲಾಡಿಸುತ್ತೇನೆಂಬ ಜಿದ್ದಿನಿಂದಲ್ಲ. ಮತ್ತೆ ಕತ್ತಲೆ ನಮ್ಗೆ ಗೊತ್ತು, ಮತ್ತೆ ಹಣತೆ ನಂದಿ ಹೋಗ್ತದೆ. ಆದರೂ ಹಣತೆ ಹಚ್ಚುತ್ತೇನೆ, ಇರುವಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಚ್ಚುತ್ತೇನೆ. ಅವರು ಸಾಲುಗಳಲ್ಲಿ ಹೇಳ್ತಾರೆ, ದೀಪಾವಳಿಯ ಹಣತೆಗಳ ಹಡಗೆಯ ಕರಗಿ ಮುಳುಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ, ಆದರೂ ಹಣತೆ ಹಚ್ಚುತ್ತೇನೆ ಅಂತ ಆ ಕಾವ್ಯವನ್ನು ಕವಿತೆಯನ್ನು ಅವರು ಮುಂದುವರಿಸ್ತಾರೆ. ಅಂದರೆ ನಮಗೆ ಈ ರೀತಿ ಮಾತಾಡೋದು, ಯೋಚಿಸುವುದು, ಮತ್ತೆ ಮತ್ತೆ ಓದುವುದು, ಅದೊಂದು ನಿರಂತರವಾಗಿ ಮಾಡಬೇಕಾದ ಒಂದು ಹಣತೆ ಹಚ್ಚುವ ಒಂದು ಕಾಯಕ ಎನ್ನುವ ಒಂದು ನಂಬಿಕೆಯಲ್ಲಿ ನಾವು ಅದನ್ನು ಆಲೋಚನೆ ಮಾಡ್ತಾ ಇದ್ದೇವೆ. ನನಗೆ ಇನ್ನೊಂದು, ಯಾಕೆಂದರೆ ತಮಗೆಲ್ಲರಿಗೂ ಬಸವಣ್ಣನ ವಚನ ವಿಚಾರಧಾರೆಗಳೆಲ್ಲ ಗೊತ್ತಿದೆ, ನಾನು ಅದರ ಆಚೆಗೆ ಏನಾದರೂ ಯೋಚಿಸ್ಲಿಕ್ಕೆ ಆಗ್ತದ ಅಂತ ಪ್ರಯತ್ನ ಮಾಡೋದೇನಂದರೆ, ನನಗೆ ಯೋಚಿಸೋದು ಏನು ಅಂತೇಳಿದರೆ, ಬಸವಣ್ಣ ಮಾತ್ರ ಜನಿಸಿದ್ದಲ್ಲ, ಅನೇಕ ದಾರ್ಶನಿಕತೆ ಜನಿಸಿದ್ದಾರೆ. ಬುದ್ಧ ಜನಿಸಿದ್ದು ನಮ್ಗೆ ಗೊತ್ತಿದೆ, ಅಥವಾ ಜೈನ ಧರ್ಮದ ತೀರ್ಥಂಕರ ಉದಯ ಆದದ್ದು ಗೊತ್ತಿದೆ. ಎಲ್ಲೆಲ್ಲ ಅನೇಕ ದಾರ್ಶನಿಕರು ಜನಿಸಿದ್ರಲ್ಲ, ಮೊನ್ನೆ ಅಂಬೇಡ್ಕರ್ ಜಯಂತಿ ಆಯಿತು, ಬೇರೆ ಬೇರೆ ಮಹಾತ್ಮರು ಜನಿಸಿದ್ರಲ್ಲ.

ಭಗವಂತನ ಭಕ್ತ ಮತ್ತು ಭಗವಂತನ ಒಂದು ಅನುಸಂಧಾನಕ್ಕೆ ಅಲ್ಲಿ ಮಹತ್ವ ಕಡಿಮೆ ಆದಾಗ ಅಲ್ಲೊಬ್ಬ ಬಸವಣ್ಣ ಜನಿಸ್ತಾರೆ. ಆದ್ರಿಂದ ಅಂತಹ ವಾತಾವರಣದಲ್ಲಿ ಅದರಿಂದ ಕ್ರಾಂತಿ ಎಲ್ಲಿದೆ ಅಂತ ಹೇಳಿದ್ರೆ ಯಾರೂ ಇನ್ನೊಬ್ಬರನ್ನು ಬೈಯುವುದಲ್ಲ ಅಥವಾ ಇನ್ನೊಬ್ಬರದು ನಿಮ್ದು ಸರಿ ಇಲ್ಲ ಅಂತ ಹೇಳೋದಲ್ಲ. ಆ ಗೌತಮನನ್ನು ಕೂಡ ತನ್ನ ಮನೆಯ ಅರಮನೆಯ ಸುಖಲೋಲುಪತಿಯಲ್ಲಿ ಬದುಕಬಹುದಿತ್ತಲ್ಲ, ಗೌತಮನಿಗೆ ರಾಜ ಅಲ್ವಾ. ಅದನ್ನು ವಿಮರ್ಶೆ ಮಾಡ್ತಾ ಮಾಡ್ತಾ ಅಲ್ಲಿ ನಿಲ್ಲದೆ ಕೂಡಲ ಸಂಗಮಕ್ಕೆ ಬಂದು, ಅಲ್ಲಿ ಕೂಡಲ ಸಂಗಮ ಗೊತ್ತಿದೆ, ಎರಡು ನದಿಗಳ ಒಂದು ಸಂಗಮ, ಪವಿತ್ರ ಕ್ಷೇತ್ರ, ಅಂತಹ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ದೈವಿಕವಾದ ಚಿಂತನೆಯನ್ನು ಮಾಡ್ತಾ, ಅನೇಕ ಶರಣರ ಜೊತೆಗೆ ಸಂವಾದಗಳನ್ನು ಮಾಡ್ತಾ, ಹೀಗೆ ಅನುಭವಗಳ ಮೂಲಕ. ಹೌದು, ಬಸವಣ್ಣ ಶಿವನೇ ಬಂದದ್ದು, ಆದರೆ ಅದೊಂದು ಮ್ಯಾಜಿಕ್ನ ಹಾಗೆ ಬಸವಣ್ಣ ಶಿವ ಆದದ್ದಲ್ಲ, ತನ್ನ ಚಿಂತನೆ, ಶ್ರಮ ಮತ್ತು ಕಾಯಕದ ಮೂಲಕವೇ ಬಸವಣ್ಣ ಬಸವೇಶ್ವರರಾದದ್ದು. ಆ ಅನುಭವ ಮಂಟಪದ ನಾವೆಲ್ಲ ಸಮಾಜದಲ್ಲಿರುವ ಎಲ್ಲರೂ ಅಲ್ಲಿ ಇದ್ದರು, ಎಲ್ಲರೂ ಇದ್ದರು. ಎಲ್ಲ ವಚನಕಾರರನ್ನು ಗಮನಿಸಿದರೆ ಯಾರಿಗೆಲ್ಲ ನಾವಿರುವಂತಹ ಸಮಾಜ, ಒಂದು ರಾಜಪ್ರಭುತ್ವದ ಸಮಾಜ, ಸಮಾಜದ ಏರು ತಗ್ಗುಗಳ ಸಮಾಜ, ಅಸಮಾನತೆಯ ಸಮಾಜ, ಮೌಢ್ಯದ ಸಮಾಜ, ಇದರಿಂದ ಹೊರಬರುವುದಕ್ಕೆ ಅದರಿಂದೆಲ್ಲ ಹೊರಬಂದು ಒಂದು ಚಿಂತನೆ ಮಾಡಿದ ಒಂದು ಅನುಭವ ಮಂಟಪದ ಒಂದು ಪರಿಕಲ್ಪನೆ ಇದೆಯಲ್ಲ, ಕಾನ್ಸೆಪ್ಟ್ ಇದೆಯಲ್ಲ, ಅದೊಂದು ಬಹಳ ಕ್ರಾಂತಿಕಾರಕವಾದ್ದು ಅಂತ. ಮತ್ತು ಅಲ್ಲೂ ನಿಲ್ಲದೆ ಇದು ನೋಡಿ, ಒಬ್ಬ ವ್ಯಕ್ತಿ ಅನುಭವವನ್ನು ಪಡೀತಾ ಹೋದ, ಒಬ್ಬ ಕೃಷ್ಣ ಹಳ್ಳಿಯಲ್ಲಿ ಜನಿಸಿದ, ಇನ್ನೊಂದು ಅನುಭವವನ್ನು ಪಡ್ಕೊಂಡ, ಅದು ಬಿಜ್ಜಳನ ಕರ್ಣಿಕನಾಗಿ, ಅದು ಸುಲಭದ ಸಂಗತಿ ಅಲ್ಲ. ಅಲ್ಲಿರುವ ಅರ್ಥವ್ಯವಸ್ಥೆಯನ್ನು ಶುದ್ಧೀಕರಣ, ಅಂದರೆ ಅನೇಕ ಪುಸ್ತಕಗಳು ಬಂದಿದೆ, ಆದರೆ ಬಸವಣ್ಣನ ಬಗ್ಗೆ ಇರುವ ಆಧಾರ ಯಾವುದು ಅಂತ ಹೇಳಿ ಹರಿಹರ ಬರೆದ ಉಲ್ಲೇಖಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಉಲ್ಲೇಖಿಸದಿದ್ದರೆ ಬಸವಣ್ಣ, ಯಾಕೆಂದರೆ ನಾವು ಬಸವೇಶ್ವರನ ಅರ್ಥ ಮಾಡಿಕೊಂಡದ್ದು ಅದು ಈ ವಚನಗಳ ಮೂಲಕವೇ. ದಕ್ಷಿಣ ಕನ್ನಡದಲ್ಲಿ ನನಗನಿಸೋದು, ಎಷ್ಟೋ ಸಲ ವಚನಗಳನ್ನು ಓದುವಾಗ ಇವತ್ತಿನ ಸಂದರ್ಭದಲ್ಲಿ ವಚನಕಾರರು ಎಲ್ಲಿಯಾದರೂ ಇವತ್ತಿನ ಸಮಾಜದಲ್ಲಿ ಆ ರೀತಿಯ ವಚನಗಳನ್ನು ಬರೀತಾ ಇದ್ದರೆ, ಅದು ಮಾಧ್ಯಮದಲ್ಲಿ ಇವತ್ತು ಬಿತ್ತರ ಆದರೆ

ಯಾವುದು ಮೌನವಾಗಿರ್ತೀರಾ, ಸಮಸ್ಯೆ ಇಲ್ಲ. ಆದರೆ ನೀವು ಮಾತಾಡ್ತೀರ, ನುಡಿದರೆ ಆ ಮಾತು ಹೇಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಗಿರಬೇಕು, ಅದು ಮುತ್ತಿನ ಹಾರದಂತಿರಬೇಕು. ಅದು ಮನಸ್ಸು ಕಟ್ಟುವ ಕೆಲಸವನ್ನು ಮಾಡಬೇಕು. ಮಾತು ಮನಸ್ಸು ಕಟ್ಟುವ ಕೆಲಸವನ್ನು ಮಾಡಬೇಕು, ಮಾತು ಮನಸ್ಸನ್ನು ಒಡೆಯುವ ಕೆಲಸ ಮಾಡಬಾರ್ದು ಅಂತ. ಅದಕ್ಕೆ ಎಲ್ಲವೂ ಕೂಡ ಅದು ಯಾವುದು ನಮಗೆ ಶ್ರೇಷ್ಠ, ಮಾಣಿಕ್ಯ ಸ್ಫಟಿಕದ ಶಲಾಕೆ ಯಾವುದು ಶ್ರೇಷ್ಠವಾದ ಅದನ್ನು ಮಾತಿಗೆ ಸಮೀಕರಿಸಿ ಹೇಳ್ತಾರೆ ಅಂತ. ನಮ್ಮ ಇದು ಎಷ್ಟು ಪ್ರಸ್ತುತ ಅಲ್ಲ, ಎಷ್ಟೋ ರಾಜಕಾರಣಿಗಳು ತನ್ನ ಮಾತಿನಿಂದಲೇ ಅಧಿಕಾರದಿಂದ ಇಳಿಬೇಕು.

ಅತ್ಯಂತ ರಾಜಕಾರಣಿ ಜೈಲಲ್ಲಿದ್ದಾರೆ, ಅವ್ರಿಗೆ ಹೇಗೆ ಅವರ ಮನಸ್ಥಿತಿ ಇದು? ಈ ವಚನವನ್ನು ನಾವು ಆ ದೃಷ್ಟಿಯಲ್ಲಿ ಗಮನಿಸ್ತಾ ಹೋಗಬೇಕು. ನಮ್ಮಲ್ಲಿ ಕೋಟಿಗಟ್ಟಲೆ ಇಲ್ಲದೇ ಇರ್ಬೋದು, ತುಂಬ ಹೆಸರು ಇಲ್ಲದೇ ಇರ್ಬೋದು, ಆದರೆ ನಾವು ಇದೆಲ್ಲ ಲಕ್ಷಣವನ್ನು ತಕ್ಕ ಮಟ್ಟಿಗೆ ಪಾಲಿಸುವುದರಿಂದ ನಮಗೊಂದು ಶಕ್ತಿ ಬಂದಿದೆ. ದೈವಾರಾಧನೆಯಲ್ಲೂ ಕೂಡ ದೈವಗಳನ್ನು ಶಕ್ತಿ ಅಂತ ಕರಿತೇವೆ. ಆ ಶಕ್ತಿ ನಿಮಗೂ ಬರುವುದು ಯಾವಾಗ ಅಂತೇಳಿದ್ರೆ ನೋಡಿ, ನಮ್ಮಲ್ಲಿ ಭೂತಕ್ಕೆಲ್ಲ ಪಾರಿ ಹೇಳುವಾಗ ಅಲ್ಲಿ ಈಗೆಲ್ಲ ಭಾಳ ಹೀಗೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಪ್ರಾರ್ಥನೆ ಮಾಡಲಿಕ್ಕಿಲ್ಲ, ಪತಿಮಾನೆಚ್ಚಿಡಲ್ಲ, ಗಗ್ಗರದೆಚ್ಚಿಡಲ್ಲ ಅಂತ ಜೋರಲ್ಲಿ ಹೇಳೋದು. ಜೋರಲ್ಲಿ ಯಾಕೆ ಹೇಳ್ತಾರೆ? ದೈವಕ್ಕೆ

ஈர் செய்யர் எனக்கு ஆயிரம் பத்து இத்த ஈர் பத்து லக்கணி.

ಈ ಕಥೆಗೆ ಮಂಗಳ ಮನ್ಕೊಂಡು ಅಲ್ಪ ಸಭ್ಯ ಸಭಿಕರೆಲ್ಲ ಭಾಗವತ

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಚಂದ್ರಕಲಾ ಖಂಡಾವರ ಅವರ ರಚನೆಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ ನಿನ್ನ ಮನದ ಮಿಡಿತ, ಗಾಯಕರು ಎ ಸತ್ಯನಾರಾಯಣ ಹಾಗೂ ಬಿ ಆರ್ ಛಾಯಾ.

ಮುಂದಿನ ಗೀತೆ ತುಳಸಿ ತನಯ್ಯ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನದ, ಎಂ ಡಿ ಪಲ್ಲವಿ ಅವರು ಹಾಡಿರುವ ಅಮ್ಮ ನಿನ್ನ ಮರೆಯದಂತೆ

ಮುಂದಿನ ಹಾಡು ತಪ್ಪಿ ಹೋಯಿತಲ್ಲೇ. ರಚನೆ ದೇಶ್ ಕುಲಕರ್ಣಿ, ಸಂಗೀತ ನಿರ್ದೇಶನ ಸಿ ಅಶ್ವಥ್, ಗಾಯಕರು ಬಿ ಆರ್ ಛಾಯಾ.

ಮುಂದಿನ ಹಾಡು ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯ, ಎಚ್ ಕೆ ನಾರಾಯಣ ಅವರ ಸಂಗೀತ ನಿರ್ದೇಶನದ, ಅರ್ಚನಾ ಉಡುಪ ಅವರು ಹಾಡಿರುವ ಮೌನ ತಬ್ಬಿತು.

ಮುಂದಿನ ಗೀತೆ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೂತೋಟದ ಹಾದಿಯಾಗೆ.

Live Sarang 107.8 FM.

0: प्रसारण 107.8 FM ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರು

0: ಅದರಂತೆ ಇಷ್ಟೈತೆ ನಿಂಗೆ ಒಳ್ಳೆ ಜೋಡಿಯಂತೆ ಆದ್ರೆ ಒಂದು ಐಬಂತೆ.
1: ಅಯ್ಯಪ್ಪ ಏನೋದು ಐಬು
0: ಗಂಡ್ಗೆ ಎಡಗೈ ಇಲ್ವಂತೆ ಅದ್ರ ಕೆಲ್ಸ ನಿಂತಂತೆ.

0: तो कहते हो बोरिंग करो।
1: आप सुन रहे हो रेडियो सारंग 107.8 FM।

आप सुन रहे हो रेडियो सारंग 107.8 FM.

0: How jams alone?
1: Radio Sarang 107.8 FM.